ಇದುವರೆಗೆ ಅಡವಿ ಸೋಮಾಪುರದ ವಿ ಆರ್ ದೊಡ್ಡಮನಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಈಗ ಸಮಯ 6:55 ಆಗಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 9:00 ಚಜ್ಜಿ ರೊಟ್ಟಿ ಚೌಳಿಕೈ, ನಂತರ ನೀತಿಕತೆ, ತದನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನವಿದೆ. ಇಂದು ಸಂಜೆ 5:30 ನಿನ್ನೆ ದಿನಾಂಕ 21 May 2026 ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಆಶ್ರಮ ರಸ್ತೆ ಐಶ್ವರ್ಯನಗರದಲ್ಲಿ ಜರುಗಿದ ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೆಯ ಪುಣ್ಯಸ್ಮರಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ ಹಾಗೂ ರೇವಣ ಸಿದ್ಧ ಚಾಂದ್ಕೋಟೆ. ಸಂಜೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ, ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ ಇದೆ. ಆಕಾಶವಾಣಿ ವಿಜಯಪುರ, ಸಮಯ 7:02 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಸಮಯ ಸರಿಯಾಗಿ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
7: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನು ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ

0: ಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1 ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
4: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1 ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಾಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನ ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡ್ಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೆ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷ್ಯಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26 ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. July 11 ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134 ಆವೃತ್ತಿ ಈ ತಿಂಗಳ 31 ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29 MyGov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6 ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000 ಅಧಿಕ

0: ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90 ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ, ಸಮಯ 7:16. ಈಗ ಭಾವಗೀತೆಗಳು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಸಿ ಶಿವಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಅರ್ಚನಾ ಉಡುಪಾ.

0: 101.8 ಮೆಗಾಹರ್ಟ್ಸ್ ಎಫ್ಎಂ ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಸಮಯ 7:30.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸ

0: ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಕೆಳಗುರಿ ಸಂಜೆ 5:30. ನಿನ್ನೆ ದಿನಾಂಕ 21 May 2026 ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಆಶ್ರಮ ರಸ್ತೆ ಐಶ್ವರ್ಯನಗರದಲ್ಲಿ ಜರುಗಿದ ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5 ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅನಾವರಣ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ ಹಾಗೂ ರೇವಣಸಿದ್ಧ ಚಂದಕವಟೆ. ಸಂಜೆ 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. 5:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ, ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ. ಕೆಳಗರೆ ಇದೊಂದು ಪ್ರಕಟಣೆ. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಅಧೀನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಸತಿ ನಿಲಯಗಳಿಗೆ 2026-27 ಸಾಲಿಗೆ ಪ್ರವೇಶ ಪಡೆಯಲು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿದಾರರು ಇಲಾಖೆಯ ವೆಬ್ಸೈಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ಸಮುದಾಯದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು. ವೆಬ್ಸೈಟ್ ಅರ್ಜಿ ಸಲ್ಲಿಸಲು https://sww.karnataka.gov.in. ವಸತಿ ನಿಲಯದ ಪ್ರವೇಶದ ಆನ್ಲೈನ್ ಅರ್ಜಿಯ ಒಂದು ಪ್ರತಿಯನ್ನು ಸಂಬಂಧಿಸಿದ ವಸತಿ ನಿಲಯಗಳ ನಿಲಯಪಾಲಕರಿಗೆ ಸಲ್ಲಿಸತಕ್ಕದ್ದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕಗಳು 30 June 2026 ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಹಾಗೂ ಮೆಟ್ರಿಕ್ ನಂತರದ ವಸತಿ ನಿಲಯಗಳಿಗೆ 31 July 2026. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ, ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ, ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋಡೌಲಿಡೀಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೊಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿತ್ತು. 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ IBCA ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40 ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಕುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ತಿಳಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವ

ಇರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿ

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 ಆಗಸ್ಟ್ 9 ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಚಿತ್ರಗೀತೆಗಳು. ಮೊದಲಿಗೆ ರವಿಚಂದ್ರ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಪದಗಳ ಜೋಡಣೆಗೆ ಸ್ವರ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್, ಹಾಡಿದ್ದಾರೆ ರಾಜ್ಕುಮಾರ್ ಮತ್ತು ಸುಲೋಚನಾ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.

0: கால்.
1: விஜய நரசிம்ம ஒரு ரச்சனையன்ன எம் ரங்கராவ் ಅವರ ಸಂಗೀತ ನಿರ್ದೇಶನದಲ್ಲಿ ರಂಗನಾಯಕಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು.

ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಂಗನಾಯಕಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ರಾಮ ಲಕ್ಷ್ಮಣ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಮೊದಲಿಗೆ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿವೆ.

ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಪದಪುಂಜಗಳಿಗೆ ಸ್ವರ ಜೋಡಣೆ ಮಾಡಿದ್ರು ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬಂದ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಈಗ ಕೇಳಿ ಬಿಡುಗಡೆ ಬೇಡಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಯುಗಳ ಗೀತೆಗೆ ಸಾಹಿತ್ಯ ಒದಗಿಸಿದವರು ಆರ್ ಎನ್ ಜಯಗೋಪಾಲ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಕೇಳಿ ಬಿಡುಗಡೆಯ ಬೇಡಿ ಚಿತ್ರದ ಗೀತೆ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಂಕಿಯ ಬಲೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳಿದ್ರೆ ಈ ಸಂಜೆ 5:30 ನಿನ್ನೆ ದಿನಾಂಕ 21 May 2026 ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಆಶ್ರಮ ರಸ್ತೆ ಐಶ್ವರ್ಯ ನಗರದಲ್ಲಿ ಜರುಗಿದ ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೆಯ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ ಹಾಗೂ ರೇವಣಸಿದ್ ಚಾಂದ್ಕೋಟೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದು ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆ. ಈ ಯುಗೋಳ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

ಇಬ್ಬನಿ ಕರಗಿತು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಮುದಡಿದ ತಾವರೆ ಅರಳಿತು ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದವರು ರಾಜನ್ ಮತ್ತು ನಾಗೇಂದ್ರ. ನಾನಿನ್ನ ಬಿಡಲಾರೆ ಚಿತ್ರದ ಇವುಗಳ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಅನಂತನಾಗ್ ಮತ್ತು ಲಕ್ಷ್ಮೀ ಅವರು ನಟಿಸಿರುವ ಚಂದನದ ಗೊಂಬೆ, ಬಿಡುಗಡೆಯ ಬೇಡಿ, ಬೆಂಕಿಯ ಬಲೆ, ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು ಹಾಗೂ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.

0: ಆಕಾಶವಾಣಿ ವಿಜಯಪುರ, ಸಮಯ 9 ಗಂಟೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
4: ನಮಸ್ಕಾರ ರೀ ಸರ್, ಏನ್ ಆರಾಮ್ ಕುಂತ್ ಬಿಟ್ರಲ್ಲ ಕಟ್ಟಿಗೆ.
5: ನಮಸ್ಕಾರ ನಮಸ್ಕಾರ, ಬರ್ರಿ ಕೃಷ್ಣ ಅವ್ರ, ಆರಾಮಿದ್ದೀರಿ?
4: ಆರಾಮದ್ರಿ ಸರ್, ನೀವ್ ಆರಾಮದ್ರಲ್ಲ ಸರ್?
5: ಹ್ಮ್, ಆರಾಮ್ ಆರಾಮ್ ರೀ. ಏನ್ ಈ ಕಡೆ ಮುಂಜಾನೆ ಬಂದ್ರಿ?
4: ಅದ ಏನಿಲ್ಲ ಸರ, ಈಗ ಹುಡುಗನ ಸ್ಕೂಲಿಗೆ ಬಿಟ್ಟು ಬಂದ್ರೆ ಸರ್, ಸ್ಕೂಲ್ ಬಸ್ ಪಾತ್ರೆ.
5: ಅಚ್ಚಾ ಅಚ್ಚಾ,
4: ಕಳಿಸಿ ಬಂದ್ರೆ. ಈಗ ಏನತಿ, ನಮ್ ಮೇಡಮ್ ಅವ್ರಿಗೆ ಸ್ವಲ್ಪ ಮುಂಜಾನೆ ಅವರು ಡ್ಯೂಟಿ ಹೋಗೋರ್, ನಾವು ಡ್ಯೂಟಿ ಹೋಗೋರ್ ಕೆಲಸ ರೀ.
5: ಹೌದೌದು.
4: ಹಿಂಗಾಗಿ ಹುಡುಗನ್ ಲಂಚ್ ಬಾಕ್ಸ್ ಏನೈತ್ರಿ, ಎಲ್ಲ ಪ್ರಿಪೇರ್ ಮಾಡೋದು ತಡ ಆತ್ರಿ. ಮ್ಯಾಗಿ ಅದ್ ರೆಡಿ ಮಾಡ್ಯಾರ, ಅದನ್ನ ಕೊಟ್ಟು ಕಳಿಸಿದೀನಿ. ಅವಾಗ ಈಗ ಚಾ ಬಿಸ್ಕೆಟ್ ತಿಂದು ಹೋದನ್ರವ ಸ್ಕೂಲಿಗೆ. ಹಂಗ ಹೊಂಟಿದ್ದೆ, ಸಾಹೇಬ್ರ ಏನ್ ಮಾಡತ್ತಾರ ಅಂತೇಳಿ ನಿಮ್ನ ಮಾತಾಡ್ಸ್ಕೊಂಡು ಹೋದ್ರೆ ಬಂದ್ ನೋಡ್ ಸರ್.
5: ಈಗ ಹುಡುಗ ಮ್ಯಾಗಿ ಅದೆಲ್ಲ ಲಂಚ್ ಬಾಕ್ಸ್ ಅಂತ ಹೇಳಿ ಕೊಟ್ರೆ ಹೆಂಗ್ರಿ? ಈಗ ಅದು ಎಲ್ಲ ಅದ್ರಾಗ ಏನ್ ಇರಂಗಿಲ್ಲ, ನೀವು

0: ಮುಂಜಾನೆ ಹೇಳ್ತೀರಿ ಚಾ ಬಿಸ್ಕಿಟ್ ನಾಷ್ಟ ಮಾಡಿಸಿನ ಅಂತ ಹೇಳಿ. ಈಗೆಲ್ಲ ಹುಡುಗರಿಗೆ ನಾವು ನೋಡಿ ಸ್ಕೂಲ್ನಾಗ ಅದೆಲ್ಲ ಎಲ್ಲರೂ ಕುರ್ಕುರೆ ಕಟ್ಟದೆ, ಆಮೇಲೆ ಬ್ರೆಡ್ ಕಟ್ಟದೆ, ಆಮೇಲೆ ಮ್ಯಾಗಿ ಕಟ್ಟದೆ, ಇಂಥವೆಲ್ಲ ಮಾಡಾತಾರ. ಆ ಹುಡುಗರು ಮಧ್ಯಾಹ್ನ ಏನ್ ತಿಂದ ಹೊಟ್ಟೆ ತುಂಬಕ್ರಿ ಅವಕ್ಕ?
1: ನೀವು ಹೇಳುದು ಕರೆಕ್ಟ್ ಐತ್ ನೋಡ್ ಸರ್. ನಾನು ತಲೆಯಾಗ ಬಂದಿಲ್ಲ ನೋಡ್ ಸರ್, ಇದು
0: ಮ್ಯಾಗಿ ತಿನ್ಸ್ಬಾರ್ದ್ರಿ. ಅದೇನು ಒಂದ್ ರೊಟ್ಟಿ ಚಪಾತಿ ಅನ್ನ ಸಾರ ಇಂಥದ್ ಏನ್ರಿ ಕೊಟ್ಟು ಕಳ್ಸರ್ ಅವಕ್ಕೂ ಸ್ವಲ್ಪ ಇದು ಇರ್ತದೆ.
1: ಈಗ ಹೆಣ್ಮಕ್ಳು ಏನ್ ಮಾಡ್ತಾವ್ ಸರ್, ಎದ್ ಮಾಡಕ್ ಬೇಸರ ಮಾಡ್ಕೊತಾವ್ರಿ, ಆಮ್ಯಾಗ ಲೇಟ್ ಆಗಿ ಮಲ್ಕೊಳ್ಳೋದು ಸರ್, ಮೊಬೈಲ್ ನೋಡ್ಕೊತ ಲೇಟ್ ಆಗಿ ಹೇಳುದ್ರಿ. ಎದ್ ತಕ್ಷಣ ಹುಡುಗರು ಮುಕ್ಕೊಂಡ್ಬಿಡ್ತಾವ್ರಿ ಲೇಟ್ ಆಗಿ, ಮಾರ್ನಿಂಗ್ ಜಲ್ದಿ ಎಬ್ಸಂಗಿಲ್ರಿ. ಲೇಟ್ ಆದ್ಕೊಲ್ಲ ಕೆಲಸ ಲೇಟ್ ಆಗಿದೆ, ಯಾವ್ದ್ರದ ಅವಸರ ಕಾಲ ಅಂತ ಹೇಳಿ ಬಡ ಬಡ ಒಂದ್ ತಯಾರು ಮಾಡಿ ಗಡಬಡ್ನ್ಯಾಗ ಒಂದ್ ಚುಮುರ ಕಟ್ತಾವ್ರಿ.
0: ಏ ಹಂಗ್ ಮಾಡ್ಬಾರ್ದ್ರಿ, ಚುರುಮುರಿ ಅವೆಲ್ಲ ಕಟ್ಟದ್ರ ಮಕ್ಕಳದು ಹೆಲ್ತ್ ಹಾಳಾಗ್ತದೆ.
1: ಕರೆ ಕರೆ ನೋಡ್ ಸರ್ ಅದಕ್ಕ ಸರ್ ಮ್ಯಾಗ ಮ್ಯಾಗ ಜ್ವರ ಬರತ್ತ ಹುಡುಗರು,
0: ಮತ್ತೆ ಅವು ಜ್ವರ ಬರೋದು ಇದು ಮಾಡೋದು
1: ಶಕ್ತಿ ಕಡಿಮೆ ಆಗ್ಬಿಟ್ಟದ ಸರ್.
0: ಹಾ ಪೂರ ವೀಕ್ನೆಸ್ ಆಗ್ಬಿಡ್ತಾವ್ರಿ. ಹಂಗೆ ವೀಕ್ನೆಸ್ ಆಗ್ತಾ ಆಗ್ತಾ ಮುಂದೆ ಏನಾಗ್ಬಿಡ್ತದ, ಡಾಕ್ಟರ್ ಕಡೆ ಹೋಗೋದು, ಕಣ್ಣು ಮಂಜಾಗೋದು ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವ್ ಅದಕ್ಕೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರ ರೊಟ್ಟಿ ಚಪಾತಿ ರಾಗಿ ಇಂಥದ್ ಏನ್ರಿ ಇದು ಮಾಡಿ ನೀವು ಏನ್ ಮಾಡ್ಬೇಕು ಸರಿಯಾಗಿ ಚಲೋದ್ ಮನ್ಯಾಗ ಮಾಡ್ಕೊಂಡು ತಿನ್ಬೇಕು. ಮಕ್ಕಳಿಗೂ ಚಲೋದ್ ಟಿಫನ್ ಊಟ ಮಾಡಿ ಕಳ್ಸ್ಬೇಕ್ರಿ. ಅವ್ರಿಗೆಲ್ಲ ಟಿಫನ್ ಚಲೋ ಕೊಟ್ಟು ಕಳ್ಸ್ಬೇಕು ನೀವು. ಹಂಗಂದ್ರೆ ಏನಾಗ್ಬಿಡ್ತಾರೆ, ಹೆಲ್ತ್ ಹಾಳಾಗ್ಬಿಡ್ತದೆ. ನಿಮ್ಮ ಡ್ಯೂಟಿ ಗದ್ದಲದೊಳಗ ಅವಕ್ಕೂ ಸಪೋರ್ಟ್ ಮಾಡ್ದಂಗ ಮುಂದವೆಲ್ಲ ಏಜಿಗ್ ಅವ್ರವ್ರ ಏಜ್ 18-20 ಆದ್ಮೇಲೆ ಅವ್ರ ಮೇಲೆ ಶಕ್ತಿನೇ ಇರಂಗಿಲ್ಲ. ಆಮೇಲೆ ಏನಾಗ್ಬಿಡ್ತದ, ಅವ್ರಿಗೆ ಆರಾಮ್ ತಪ್ಪು ದವಾಖಾನೆ ತಗೊಂಡು ಹೋಗುದು. ಆ ಡಾಕ್ಟರ್ ಅಂತ ಈಗ ಹೋದ ತಕ್ಷಣ ಸಿಕ್ಕಾಪಟ್ಟಿ ಅದು ಇದು ಟೆಸ್ಟ್ ಅನ್ಕೋತ ಮೆತ್ತಗೆ ಮಾಡ್ಬಿಡ್ತಾರ
1: ಗಿರಕಿ ಬಂದವ.
0: ಅದಕ್ಕಿಂತ ಅಲ್ಲಿ ರೊಕ್ಕ ಹಾಕೋದಕ್ಕಿಂತಲೂ ನೀವು ಇಲ್ಲಿ ಮನ್ಯಾಗ ಚಲೋ ಆಹಾರ ಹಾಲ ಹಣ್ಣ ಮೊಸರ ತುಪ್ಪ ಇಂತವೆಲ್ಲ ಯೂಸ್ ಮಾಡ್ಬೇಕ್ರಿ.
1: ಈಗೆಲ್ಲ ನಮ್ಮಂತವ್ರ ಕತಿ ಹಂಗೆ ಆಗ್ಬಿಟ್ಟದ ನೋಡ್ ಸರ್.
0: ಇಲ್ಲ ಅದನ್ನ ನೀವು ಏನ್ ಮಾಡ್ಬೇಕು, ಅದು ಆ ಪ್ಯಾಟರ್ನ್ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಿ ಹಳೇ ಪದ್ಧತಿ ಇತ್ತಲ್ಲ ಮೊದಲು.
1: ಹಾ ಸರ್,
0: ಈಗ ನಾವು ಇದ್ದಾಗ ನಾವು ಸಣ್ಣವರಿದ್ದಾಗ ಅದೆಲ್ಲ ಸ್ಕೂಲಿಗೆ
1: ಸ್ಕೂಲಿಗೆ
0: ಅಂದ್ರೆ ನಾವು ಅಗದಿ ಈಗ ಸ್ಕೂಲ್ ಟೈಮಿಂಗ್ ಚೇಂಜ್ ಆಗೋಗ್ಬಿಡ್ರಿ. ಈಗ ಅದೇನು ಗೌರ್ಮೆಂಟ್ ಆ ಟೈಪ್ ಮಾಡ್ಯಾರ ಗೊತ್ತಿಲ್ಲ. ಈಗೆಲ್ಲ 10 ಗಂಟೆಗೆ ಅವಾಗ ಸ್ಕೂಲ್ ಟೈಮಿಂಗ್ ಇರ್ತಿದ್ವು.
1: ಹೌದು ಸರ್.
0: ಅವಾಗ ಏನ್ ಮಾಡ್ಬಿಡ್ತಿದ್ವು, 10 ಗಂಟೆಗೆ ಊಟ ಮಾಡ್ಕೊಂಡು 10:00 ಅಂದ್ರೆ ನಮ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ವು.
1: ಹೌದು ಸರ್.
0: ಅಲ್ಲಿ ಪ್ರೇಯರ್ ಮಾಡಿ ಇದು ಮಾಡಿ ಅವಾಗೆಲ್ಲ ಒಂಥರ ಇದು ಇತ್ತು. ಮತ್ ಮಧ್ಯಾಹ್ನ ಲಂಚಕ್ಕೆ 1-2 ಗಂಟೆ ಇರ್ತಿತ್ತು.
1: ಹೌದು ಸರ್.
0: ಅವಾಗ ಓಡ್ಕೊಂತ ಬಂದು ಮನೆಗೆ ಬಂದು ರೊಟ್ಟಿನೇ ತಿಂದು ಹೋಗ್ತಿದ್ದೆವು. ಅನ್ನ ಕಡಿಮೆ ಮಾಡೋದು ಅವಾಗ.
1: ಅವಾಗ ಏನ ಮತ್ತೆ ಈ ನಾಷ್ಟಾ ಇಷ್ಟೆ ಅಂತ ಹೋಳಿ
0: ಏನಿದ್ ಇರ್ಲಿಲ್ರಿ ಅವಾಗ. ಏನೋ ಬಾಳೆ ಅಂತಂದ್ರೆ ಉಪ್ಪಿಟ್ಟು.
1: ಕರೆ ಕರೆ.
0: ಉಪ್ಪಿಟ್ಟು ಮಾಡ್ತೀವಲ್ಲ ನಾವು ಆ ಟೈಪ್, ಅದು ಜವಿ ಗೋಧಿ ಹಂತವಂತ ಇದ್ವು ಅಲ್ಲ ಚಲೋ
1: ಜವರಿ ಮಾಲ್ ಸರ್.
0: ಹಾ ಅವಾಗೆಲ್ಲ ಮತ್ತೆ ಹಂತದ ಇರ್ತಿತ್ತು. ಆಮೇಲೆ ಮತ್ತೆ ಊಟ ಮಾಡಿ ಓಡ್ಕೊಂತ ಸ್ಕೂಲಿಗೆ ಹೋಗ್ತಿದ್ವಿ. ಅವಾಗೇನ್ ಸೈಕಲ್ ಗಾಡಿ ಏನ್ ಇರ್ಲಿಲ್ಲ. ಈಗೆಲ್ಲ ಬಸ್ ಸ್ಕೂಲ್ದೇ ಬಸ್ ಇಟ್ಟಾರ ಈಗ. ಹಂಗಿರ್ಲಿಲ್ಲ ಅವಾಗ. ನಾವೇ ಓಡ್ಕೊಂಡು ಹೋಗಿ ಸ್ಕೂಲಿಗೆ ಹೋಗಿ ಮತ್ತೆ ಸ್ಕೂಲ್ ಎಷ್ಟು 5 ಗಂಟೆಗೆ ಮುಗಿತು ಅಂದ್ರೆ ಲಾಸ್ಟ್ ಪೀರಿಯಡ್ ಇರ್ತಿತ್ತಲ್ಲ ನಮ್ದು.
1: ಹೌದು ಸರ್.
0: ಅದು ಇದ್ರದ್ದು ಆಟ ಆಡೋದು ಪಿ.
1: ಏನು
0: ಏನಂತಾರ ಅದಕ್ಕೆ
1: ಪಿ ಪೀರಿಯಡ್ ಸರ್.
0: ಪಿ ಪೀರಿಯಡ್ ಅಂತದೊಂದು ಪೀರಿಯಡ್ ಅದು 45 ನಿಮಿಷದ ಇರ್ತಿತ್ತು. ಅವಾಗೆಲ್ಲ ಏನ್ ಮಾಡ್ಬಿಡ್ತಾರೆ ಲಾಸ್ಟ್ ಎಲ್ಲಾ ಕ್ಲಾಸ್ನವರಿಗೆ ಅವಾಗೆಲ್ಲ ಆಟ ಆಡ್ಕೋತ ಅಲ್ಲೇ ಗ್ರೌಂಡ್ ನಾಗ ಇದು ಮಾಡ್ತಿದ್ದೆವು.
1: ಎಷ್ಟು
0: ಎಕ್ಸರ್ಸೈಸ್ ಆಗ್ತಿತ್ತು ಏನ್ರಿ. ಮತ್ತಿ ಅಷ್ಟೆಲ್ಲ ಆಗುವಷ್ಟು ಹಸಿವಾಗ್ಬಿಡ್ತಿತ್ತು. ಮತ್ ಮನೆಗೆ ಬಂದು ಓಡ್ಕೊಂಡ್ ಬಂದು ಮತ್ ಮುಖಾಯ ತೊಳ್ಕೊಂಡ್ ಮತ್ ಊಟ ಮಾಡಿ ಆಮೇಲೆ ಅಭ್ಯಾಸ ಗಿಬ್ಬಸ್ ಮಾಡ್ಕೊತ ಕೂಡ್ತಿದ್ದೆವು. ಹಿಂಗಾಗಿ ಹೆಲ್ದಿ ಇರ್ತಿದ್ದೇವ್ರಿ.
1: ಕರೆ ಕರೆ ಸರ್.
0: ಏನ್ರಿ
1: ಅವಾಗಿನ ಅವ್ರು ಹೆಲ್ದಿ ಇರ್ತಿದ್ರ ಹೆಲ್ತ ಮುಂದೆ ಇಡೀ ಜೀವನ ಅವ್ರನ್ನ ಕಾಪಾಡ್ತಿರ್ತಾರೆ.
0: ಹಾ ಈಗ ಏನಾಗಿಬಿಟ್ಟತ್ರಿ, ಹುಟ್ಟುಟ್ಲೇನೆ ಹಾಸ್ಪಿಟ್ಲ್ನಾಗೆ ಹುಟ್ಟತಾರ. ಹಾಸ್ಪಿಟ್ಲ್ನಾಗೆ ಬೆಳೆದಂಗ ಆಗ್ಬಿಟ್ಟದ.
1: ಆಮೇಲೆ
0: ಅದಕ್ಕಿಂತ ಮುಖ್ಯ ನಮ್ ತಿನ್ನೋ ಆಹಾರ ಅದಲ್ಲ ಮೊದಲೇ. ಈಗ ನಮ್ದು ಜವಾರಿ ಇದು ಏನೋ ಹೈಬ್ರಿಡ್
1: ಮಾಲ್,
0: ಅದು ಜವಾರಿ ಮಾಲ್ ಸಿಗಂಗಿಲ್ಲ. ಹಂತದ್ರೊಳಗೆ ನಾವು ಮ್ಯಾಗಿ ಕುರುಕುರೆ ಕಟ್ಟದೆ, ಆಮೇಲೆ ಚುರುಮುರಿ ಕಟ್ಟದೆ, ಬಿಸ್ಕಿಟ್
1: ಇವು,
0: ಆಮೇಲೆ ಇವು ಪಿಜ್ಜಾ ಬರ್ಗರ್ ಅಂತ ಬಂದಾವ ಈಗ, ಅವತ್ತರನ್ನ ಆರ್ಡರ್ ಮಾಡೋದು. ನೀವು ಗದ್ದಲ್ದಾಗ ನೀವು ಡ್ಯೂಟಿ ಹೋಗೋದ್ರೊಳಗ ಆ ಮಕ್ಕಳು ಸಫರ್ ಆಗ್ತಾರ, ಅದ್ರ ಜೋಡಿ ನೀವು ಸಫರ್ ಆಗ್ತೀರ. ಅದಕ್ಕೇನ್ ಮಾಡ್ರಿ, ಒಳ್ಳೆ ಆಹಾರ ಒಳ್ಳೆ ಇದು ಮಾಡಿದ್ರೆ ಅಂತ ಅವರು ನಿಮ್ಗೆ ಏನಿರ್ತಾರ ಸದೃಢ ಇರ್ತಾರ. ಈಗ ಕೆಲವೊಂದ್ ಕಡೆ ಏನಾಗೈತೆ ಅಂದ್ರೆ, ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಮತ್ತೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಸರ್ವೆ ಮಾಡಿದ್ರೆ ಏನಾಗೈತೆ ಅಂದ್ರೆ, ಇವು ಹುಡುಗರದು ಜಾಸ್ತಿ ಜ್ವರ ಬಾ ನೆಗಡಿ ಬಾ ಇವೆಲ್ಲ ಏನಾಗಿಬಿಟ್ಟದ್ರಿ, ಕಾಮನ್ ಆಗಿಬಿಟ್ಟದ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ರಿ, ಚಲೋ ಆಹಾರ ಇದು ಮಾಡಿ ಮಕ್ಕಳಿಗೆ ಚಲೋ ಇದು ಮಾಡ್ರಿ. ಸ್ವಲ್ಪ ಟೈಮ್ ತಗೋರಿ, ಬೇಗ ಹೇಳ್ರಿ.
1: ಅಷ್ಟೇ ಮಾಡ್ತೀನಿ ಪತ್ರ ಸರ್, ನಾಳೆಯಿಂದ
0: ಬರ್ರಿ. ಏನ್ರಿ
1: ಜಲ್ದಿ ಎದ್ದ ನಮ್ಮ ಮನೆಯ ಮನೆಯಕ್ಕೆ ಹೇಳ್ತೀನಿ. ನಾಷ್ಟ ಏನಾಯ್ತ್ರಿ ಹುಡುಗ ನಾಷ್ಟ ಇಟ್ಟು ಏನು ಕಟ್ಬೇಡ, ಒಳ್ಳೆ ರೊಟ್ಟಿ ಚಪಾತಿ ಸಜ್ಜಕ ಇಂತದೇನ್ರ ಗಟ್ಟಿ ಹಾರ ನಿಮ್ ಕಾಲ್ ತಿದ್ದಿರಲ್ರಿ ಅಂತ ನಿಮ್ ಕಾಲ್ದ ಅಂತ ಇವತ್ತು ನಮ್ ಹುಡುಗರಿಗೆ ಕಟ್ಬೇಕು ನೋಡಿ ಸರ್. ಒಳ್ಳೆ ಮಾಹಿತಿ ಹೇಳಿದ್ರಿ ಸರ್, ನಾಳೆಯಿಂದ ಅಷ್ಟ ಕೆಲಸ ಮಾಡ್ತೀನಿ ಸರ್.
0: ಹಂಗ್ ಮಾಡ್ರಿ ಅಂದ್ರೆ ಅವ್ರಿಗೆ ಹುಡುಗರಿಗೂ ಹೆಲ್ದಿ ಇರ್ತಾರ.
1: ಹೌದು ಸರ್.
0: ಆಮೇಲೆ

0: ಮತ್ತ ಓದಾಕ ಆಸಕ್ತಿನೂ ಬರ್ತದೆ. ಹಿಂಗಾಗಿ ಹುಡುಗರಿಗೆ ಏನಾಗ್ಬಿಡ್ತಾರೆ, ಸುಸ್ತಾ ಬಿಡ್ತಾವ ಮನೆ ಬರ್ತಾನ.
1: ಹೇಳದಂಗ ಹಾಕಿದ್ ನೋಡ್ ಸರ್ ನಮ್ ಹುಡುಗ,
0: ಅದು ಬ್ಯಾಗ್ ಬೇರೆ ಒಂದ್ ವಜ್ಜಿ ಅದು ಹೊತ್ಕೊಂಡ್ ಬರ್ಲಿಕ್ಕೆ ಇವ್ರಿಗೆ ಶಕ್ತಿ ಇರಲ್ಲ, ತಂದು ಮೂಲ್ಯಾಗ ಬಿಸಾಕ್ತಾರ, ಸುಸ್ತಾಯ್ತು ಅಂತ ಹೋಗಿ ಕುಂತ ಬಿಡ್ತಾರ. ಅದಕ್ಕ ಏನ್ ಮಾಡ್ರಿ, ಚಲೋ ಆಹಾರ ಇದು ಮಾಡ್ರಿ. ಏನಿಲ್ಲ ಆಹಾರ ಎಲ್ಲ ನಂಬಲ್ಲಿ ಐತ್ರಿ. ಆ ಮ್ಯಾಗಿ ಕುರುಕುರೆ ಇವತ್ತನ್ನೆಲ್ಲ ಬಂದ್ ಮಾಡ್ಬಿಡ್ರಿ, ಅದ್ರ ಬದ್ಲಿ ರವಾ ಉಪ್ಪಿಟ್ಟು ಸಜ್ಜಕ ಒಂದ್ ದಿವಸ ಬೇರೆ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇಂತವೆಲ್ಲ ಮಾಡಿ ಮಕ್ಕಳಿಗೆ ಕಟ್ರಿ.
1: ಅಷ್ಟೇ ಮಾಡ್ತೇನೆ ಸರ್, ನಾಳೆಯಿಂದ ಬರ್ತೀನಿ ಸರ್. ಹಂಗಾರ ಕಿರಾಣಿ ಅಂಗಡಿ ಹೋಗಿ ಸಮತ್ತ ಮನೆ ಹೋಗ್ತೇನೆ ಸರ್.
0: ಸರಿ ಸರಿ ಸರಿ, ನಾಷ್ಟಾದಾಗೈತಿ ನಿಮ್ದು?
1: ಆಗೇ ಸರ್, ನಿಮ್ದು ನಾಷ್ಟ ಆಗೇ ಸರ್.
0: ನಾಷ್ಟ ಆಗೈತ್ರಿ, ನೀವು ಚಲೋದಲ್ಲ ಆಹಾರ ಮೇಂಟೈನ್ ಮಾಡ್ರಿ.
1: ಹ್ಞೂ ಸರ್,
0: ಇಲ್ಲಿ ಎಷ್ಟು ಆಹಾರ ಮೇಂಟೈನ್ ಮಾಡ್ತೀರಿ ಅಷ್ಟು ದವಾಖಾನೆ ಕಡಿಮೆ ಹೋಗ್ತೀರಿ.
1: ನಿಜ ನಿಜ ಸರ್,
0: ಕರೆಕ್ಟ್ ಸರ್. ಓಕೆ ಹೋಗಿ ಬರ್ರಿ.
1: ಥ್ಯಾಂಕ್ ಯು ಸರ್.
0: ಓಕೆ, ಮತ್ತೆ ಸಿಗೋಣ ಅಂತ.
1: ಹ್ಞೂ ಸರ್,
0: ಓಕೆ ಓಕೆ, ನಮಸ್ಕಾರ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ ಎಂಪತ್ತಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದೂರಲ್ಲಿ ಅದೇ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸುಂದರವಾದ ಕುಟುಂಬವೊಂದು ವಾಸವಾಗಿತ್ತು. ಕಿತ್ತು ತಿನ್ನೋ ಬಡತನ ಇದ್ರೂ ಕೂಡ ಅವರ ಪ್ರೀತಿ ಏನು ಕೊರತೆ ಇರಲಿಲ್ಲ. ಹಾಗೂ ಹೇಗೂ ಮಾಡಿ ಹೇಗೂ ಸಂಸಾರದ ಬಂಡಿಯನ್ನ ನೂಕುತ್ತಾ ಹೇಗೆ ಮದುವೆಯಾಗಿ 2 ವರ್ಷಗಳು ಕಳೆದು ಆತನ ಪತ್ನಿ ಹೇರಿಗೆ ಅಂತೇಳಿ ತವರ ಮನೆಗೆ ಹೋದ್ಲು. ಹೇಗೆ ಒಂದಿನ ಇವನೊಬ್ಬನೇ ಮನೆಯಲ್ಲಿ ಇದ್ದಾಗ ಒಬ್ಬ ಸಂತರ ಆಗಮನವಾಗ್ತದೆ. ಆಗ ಸಂತರ ಪ್ರಸನ್ನ ಮುಖ ನೋಡ್ತಾ ಇದ್ದಂಗೆನೆ ಈತನಿಗೆ ತನ್ನ ಸಂಸಾರದ ಕಷ್ಟಗಳೆಲ್ಲವೂ ಕೂಡ ಮರೆತೇ ಹೋಗ್ಬಿಡ್ತವೆ. ಸಂತರ ದರ್ಶನ ಮಾತ್ರದಿಂದಲೇ ಇಷ್ಟೊಂದು ಸುಖ ಸಿಗೋದಾದ್ರೆ ನಾನ್ಯಾಕೆ ಇವರಂತೆ ಆಗ್ಬಾರದು ಅನ್ನೋದು ಆತನಲ್ಲಿ ಪ್ರಶ್ನೆಯೊಂದು ಮೂಡ್ತದೆ. ಹೀಗೆ ನಾನು ಕೂಡ ಇವರಂತೆನೆ ಆಗ್ಬೇಕು ಅಂಥೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಯೇ ಬಿಡ್ತಾನೆ. ಹೀಗೆ ನಿರ್ಧಾರ ಮಾಡಿದ ವ್ಯಕ್ತಿ ಆ ಸಂತನನ್ನ ಹಿಂಬಾಲಿಸಿ ಹೋಗ್ತಾನೆ. ಆ ಸಂತನಿಂದ ಸನ್ಯಾಸ ದೀಕ್ಷೆಯನ್ನ ಪಡೆದ ವ್ಯಕ್ತಿ ಮುಂದೊಂದಿನ ಶ್ರೇಷ್ಠ ಸಂತನಾಗ್ತಾನೆ. ಹೀಗೆ ಒಂದು ಆಶ್ರಮವನ್ನ ಮಾಡಿಕೊಂಡು ಕಾಡಿನಲ್ಲಿ ತಪಸ್ಸಿಗೈತಾನೆ. ಹಲವಾರು ವರ್ಷಗಳ ತಪಸ್ಸಿನ ಫಲದಿಂದಾಗಿ ಇನ್ನೇನು ದೇವರು ಪ್ರತ್ಯಕ್ಷ ಆಗೋ ಸಮಯ ಸಮೀಪಕ್ಕೆ ಬಂದಿರ್ತದೆ. ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಆ ಸಂತನಿಗೆ ಒಂದು ಪರೀಕ್ಷೆ ಎದುರಾಗ್ತದೆ. ನಿತ್ಯದ ಹಾಗೆ ಸ್ನಾನಕ್ಕಂತ ಹೇಳಿ ನದಿ ದಡಕ್ಕೆ ಹೋಗ್ತಾ ಇರ್ತಾನೆ. ಆಗ ಮಾರ್ಗ ಮಧ್ಯದಲ್ಲಿ ಬೆಲೆ ಬಾಳೋ ರತ್ನವೊಂದು ಬಿದ್ದಿರ್ತದೆ. ಆ ರತ್ನವು ಈತನ ಕಣ್ಣಿಗೆ ಕಾಣುತ್ತಲೇ ಆ ರತ್ನವು ಹೀಗೆ ನುಡಿಯುತ್ತದೆ: ನಾನೊಂದು ರತ್ನ, ನನ್ ಬೆಲೆ ನಿಮ್ಗೆ ಗೊತ್ತೇ ಇದೆ. ನಾನಿಲ್ಲಿ ಮಣ್ಣಲ್ಲಿ ಬಿದ್ದು ಮಣ್ಣಾಗಿ ಹೋಗ್ತಾ ಇದ್ದೀನಿ. ನನ್ನನ್ನ ಎತ್ಕೊಂಡು ಬಳಕೆ ಮಾಡಿ ತಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬಹುದು, ಇಲ್ಲ ಯಾರಿಗಾದ್ರೂ ಕೊಡಬಹುದು, ಅವ್ರದಾದ್ರೂ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತು. ಆದ್ರೆ ಆತನ ವಿವೇಕಕ್ಕೆ ಹೊಳೆದಿದ್ದು, ನಾವು ಸನ್ಯಾಸಿಗಳಾದವ್ರಿಗೆ ಇಂತಹ ಆಸೆಗಳು ಇರಬಾರ್ದು, ನಮ್ದು ತ್ಯಾಗದ ಜೀವನ, ಹಾಗಾಗಿ ಇಂತಹ ಆಸೆಗಳಿಂದ ನಾವು ದೂರ ಇರಬೇಕು. ಆದ್ರೆ ವಿವೇಕದ ಮಾತನ್ನ ಲೆಕ್ಕಿಸದ ಮನ್ಸು ರತ್ನದ ಆಕರ್ಷಣೆಗೆ ಒಳಗಾಗ್ಬಿಡ್ತು. ಹೀಗೆ ಸಂಪತ್ತು ಸುಮ್ನೆ ಹಾಳಾಗಿ ಹೋಗ್ಬೇಕಾ? ಇಂತಹ ಬೆಲೆ ಬಾಳೋ ರತ್ನವನ್ನ ಮಣ್ಣಿನಲ್ಲಿ ಹಾಕಿ ಸುಮ್ಸುಮ್ನೆ ಹಾಳ್ ಮಾಡೋದಕ್ಕೆ ಅಂತ ಎತ್ಕೊಂಡು ತನ್ನ ಕಮಂಡಲದೊಳಗೆ ಇಟ್ಕೊಂಡು ನದಿಯ ಕಡೆಗೆ ಸ್ನಾನಕ್ಕೆ ತೆರಳಿದ. ಮತ್ತೆ ಮೇಲೆ ಅದು ಯಾರಿಗೂ ಕಾಣದೇ ಇರ್ಲಿ ಅಂಥೇಳಿ ಅದ್ರ ಮೇಲೊಂದು ಬಟ್ಟೆಯನ್ನ ಹಾಕ್ದ. ಆದ್ರೆ ನಿನ್ನೆವರೆಗೆ ಆ ಕಮಂಡಲದಲ್ಲಿ ಜ್ಞಾನ ಸೂರ್ಯ ಹೊಳಿತಾ ಇದ್ದ. ಆದ್ರೆ ಇವತ್ತು ಆ ಕಮಂಡಲದಲ್ಲಿ ವಿನಾಶವಾಗಿ ಹೋಗೋ, ನಾಳೆ ಇನ್ಯಾರ್ದೋ ಆಗೋ ರತ್ನ ಹೊಳಿತಾ ಇತ್ತು. ಹೀಗೆ ಅರಿವಿನ ಅಂತರಾಳದ ಬೆಳಕು ಒಂದಿಲ್ಲ ಒಂದು ದಿನ ಕಳೆದು ಹೋಗೋ ರತ್ನದ ಹೊಳಪಿನಿಂದ ಮರೆಯಾಗಿ ಹೋಗ್ಬಿಡ್ತು. ಹೀಗೆ ಹಗಲಲ್ಲಿನೇ ಆ ತಪಸ್ವಿ ತ್ಯಾಗಿ ಸನ್ಯಾಸಿ ಕತ್ತಲೆಯತ್ತ ಜಾರ ತೊಡಗಿದ. ಹೀಗೆ ಕೊನೆಗೆ ನದಿಯಲ್ಲಿ ಸ್ನಾನ ಮುಗಿಸಿ ತನ್ನ ಆಶ್ರಮದ ಕಡೆಗೆ ಮರಳಿದ. ಹಗಲು ಕಳೆದು ಹೋಗಿ ರಾತ್ರಿ ಆಯ್ತು. ರಾತ್ರಿ ಇಡೀ ರತ್ನ ಕಾಯೋದ್ರಲ್ಲಿ ನಿದ್ದೆ ನೀರಡಿಕೆಗಳನ್ನೆಲ್ಲ ಮರ್ತು ಹೋಗ್ಬಿಟ್ಟ. ಯೋಗ ಸಾಧನೆಯಲ್ಲೂ ಕೂಡ ಹಾಗೆ ಊಟ ನಿದ್ದೆ ನೀರಡಿಕೆಗಳನ್ನ ಮರ್ತಿರ್ಲಿಲ್ಲ. ಇದೆಂಥ ಸಾಧನೆ! ಹೀಗೆ ರತ್ನದ ಕುರಿತಾಗಿ ಅವನ ಮನಸ್ಸಿನಲ್ಲಿ 106 ವಿಚಾರಗಳು ಹರಿದಾಡ್ತಾ ಇತ್ತು. ಯಾರಿಗ್ ಕೊಡೋದು, ಏನ್ ಮಾಡೋದು, ನಾನ್ ಬಳಸ್ಲಾ, ಇನ್ಯಾರಿಗಾದ್ರೂ ಕೊಡ್ಲಾ, ಹೀಗೆ ಮನಸ್ಸಿನಲ್ಲಿ ಗೊಂದಲದ 106 ವಿಚಾರಗಳು ನಡೀತಾನೆ ಇತ್ತು. ಈ ಅಮೂಲ್ಯವಾದಂತಹ ರತ್ನವನ್ನ ಯಾರಿಗ್ಯಾಕ್ ಕೊಡ್ಬೇಕು? ಹೆರಿಗೆಗಂತ ತವ್ರ ಮನೆಗೆ ಹೋದ ಹೆಂಡತಿಯನ್ನ

ಕೇಳ್ದೆ ಕೇಳ್ದೆ ಬಿಟ್ಟು ಬಂದೆ. ನಾನಿರೋವಾಗ್ಲೇ ನನ್ನ ಕುಟುಂಬದಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು. ಈಗ ನನ್ನ ಕುಟುಂಬ ಇನ್ನಷ್ಟು ಬಡತನದಲ್ಲಿ ಬಿದ್ದು ಬೆಂದಿರ್ತದೆ. ನನ್ನ ಪತ್ನಿ ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರ್ಬೇಕು, ನನ್ನ ಮಗ ಶಾಲೆಗೆ ಹೋಗ್ದೇನೆ ಉದ್ಯೋಗ ಇಲ್ದೇನೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇರ್ಬೇಕು ಅಂತ ವಿಚಾರ ಮಾಡಿ ಈ ರತ್ನವನ್ನ ನಾನು ನನ್ನ ಕುಟುಂಬಕ್ಕೆ ತಲುಪಿಸೋದ್ರಿಂದ ನನ್ನ ಕುಟುಂಬದ ಬಡತನವು ಕೂಡ ನೀಗ್ತದೆ. ಹೀಗೆ ವಿಚಾರ ಮಾಡ್ತಾನೆ ಆ ಸನ್ಯಾಸಿ ತನ್ನ ಆಶ್ರಮವನ್ನ ತೊರೆದ್ಬಿಟ್ಟಿದ್ದ. ಹೀಗೆ ಸನ್ಯಾಸಿಯು ಮರಳಿ ಬಾರದ ಮಾಯಾಜಾಲಕ್ಕೆ ಮತ್ತೆ ಸಿಲುಕ್ಬಿಟ್ಟ. ಶ್ರೋತೃಗಳ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

ಈಗ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಒಂದು ಭಕ್ತಿಗೀತೆ, ದಾಸರ ಪದ ಕೇಳಿ. ವಿದ್ಯಾಭೂಷಣ ತೀರ್ಥ ಅವರ ಧ್ವನಿಯಲ್ಲಿ, ವಿ ಕೆ ರಾಮನ್ ಅವರ ಸಂಗೀತ.

ಈಗ ಮಿಶ್ರ ಸಂಗೀತದಲ್ಲಿ ಈಗ ಕರಡಿ ಮೊಜಲು, ನೀರು ಬೂದಿಹಾಳ್, ಬಾಳಪ್ಪ ಶಂಕರಪ್ಪ ಪೂಜಾರವರಿಂದ.

ಈ ಮಿಶ್ರ ಸಂಗೀತ ಕಾರ್ಯಕ್ರಮದಲ್ಲಿ ನೀರು ಬೂದಿ ಹಾಳದ ಬಾಳಪ್ಪ, ಶಂಕರಪ್ಪ, ಪೂಜಾರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲನ್ನು ಕೇಳಿದ್ರಿ. ಆಕಾಶವಾಣಿ ವಿಜಯಪುರ, ಸಮಯ 9:30. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಪ್ರೀಸೋತ್ತಪ್ಪ ಚಿತ್ರದ ಗೀತೆ. ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ.

0: ಮಾಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
2: ಬ್ರೋ? ಇದು ಹರಿದಿದೆ.
1: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಈಗ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ. ಈ ಯುಗಳ ಗೀತೆಯನ್ನು ಹಾಡಿದ್ದಾರೆ KS ಚಿತ್ರ ಹಾಗೂ ಪ್ರಿಯಾ ಹಿಮೇಶ್. ಸಾಹಿತ್ಯ ಜಯಂತ್ ಕೈಕಿಣಿ, ಸಂಗೀತ ಮನೋಮೂರ್ತಿಯವರದು.

ನಾಗಮಂಡಲ ಚಿತ್ರದ ಗೀತೆ ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯವನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ. ಸಂಗೀತ ನೀಡಿದವರು ಸಿ ಅಶ್ವಥ್.

ಮಿಲನ ಚಿತ್ರದ ಗೀತೆ ಜಯಂತ್ ಕೈಕಿಣಿಯವರ ಸಾಹಿತ್ಯವನ್ನು ಹಾಡಿದ್ದಾರೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಉದಿತ್ ನಾರಾಯಣ್ ಮತ್ತು ಕೆ ಎಸ್ ಚಿತ್ರ.

ಈಗ ಮಿಲನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಗಾಳಿಪಟ ಚಿತ್ರದ ಗೀತೆ. ಜಯಂತ್ ಕೈಕಿಣಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ, ಧ್ವನಿಯಾಗಿದ್ದಾರೆ ಸೋನು ನಿಗಮ್.

ಕೆಳಗರೆ ಈ ಸಂಜೆ 5:30 ನಿನ್ನೆ ದಿನಾಂಕ 21 May 2026 ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಆಶ್ರಮ ರಸ್ತೆ ಐಶ್ವರ್ಯ ನಗರದಲ್ಲಿ ಜರುಗಿದ ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೆಯ ಪುಣ್ಯಸ್ಮರಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ ಹಾಗೂ ರೇವಣಸಿದ್ದ ಚಾಂದ್ಕವಟೆ. ಈ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಹಂಸಲೇಖ ಅವರ ಪದಪುಂಜಗಳಿಗೆ ಸ್ವರ ಸಂಯೋಜಿಸಿದ್ದಾರೆ ಶಂಕರ್ ಗಣೇಶ್. ಕೇಳಿ ಬರುವ ಧ್ವನಿ KJ ಯಸುದಾಸ್.

0: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು May 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳ್ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
3: ನಮಸ್ಕಾರ.
2: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
3: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನು

0: ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಕ್ಕೆ ಸಿಗ್ತದೆ.
1: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿ,
0: ಒಕ್ಕೂಟ
1: ಎಲ್ಲ ಸೇರಿಕೊಂಡು ಆಗುವಂತಹದ್ದು,
0: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳಬಹುದು. ಅದು ಒಂದು ಪ್ರದೇಶದಲ್ಲಿ ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
1: ಈಗ ಮೇ 22ರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ, ಅಂತಾರಾಷ್ಟ್ರೀಯ ಜೈವಿಕ ದಿವಸ ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು ಅಂದ್ರೆ 93ರಿಂದ 2000ವರೆಗೆ ಡಿಸೆಂಬರ್ 29ರಂದು ಆಚರಿಸ್ತಾ ಇದ್ರು. 2000ರಲ್ಲಿ ಅದನ್ನ ಬದಲಾಯಿಸಿ ಮೇ 22ಕ್ಕೆ ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಏನು ರಿಯೋದಲ್ಲಿ ಜೂನ್ 5ರಂದು
1: ವಿಶ್ವ ಪರಿಸರ
0: ದಿವಸ ಆಚರಣೆ ಅದು 1992ರಲ್ಲಿ ನಡೆಯುತ್ತೆ, ಅದಕ್ಕೆ ಪೂರಕವಾಗಿ ಮೇ 22ರಂದು ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992 ಅದು ಅಡಾಪ್ಟ್ ಆಗಿದ್ದು ಜೂನ್ 5ಗೆ ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ನ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22ರಂದು ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದ್ರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
0: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ
1: 1994ರಲ್ಲಿ
0: ಮೊಟ್ಟ ಮೊದಲು
1: ಬಹಾಮಾಸ್
0: ಅಂತ ಹೇಳ್ತಕ್ಕಂತ ದೇಶ ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024ರಲ್ಲಿ ಕೊಲಂಬಿಯಾದಲ್ಲಿ ನಡೀತು
1: ಜೀವವೈವಿಧ್ಯತೆ
0: ಒಂದು ದಿವಸ. ಈಗ 26ರಲ್ಲಿ ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22ರಿಂದ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
0: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಮಾನವನ ಎಲ್ಲ ಬೇಡಿಕೆಗಳನ್ನ
1: ಆಸೆಗಳನ್ನ
0: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದ್ರೆ ಅವನ ದುರಾಸೆಗಳನ್ನೆಲ್ಲ ಅಂತ ಹೇಳುವಂತದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ, ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ
1: ಜನಗಳು
0: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ, ಹಾಗಾಗಿ ಈ ಮೂರು ಲಿಂಕ್ ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ, ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರ್ಬೋದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು.

0: ಹೌದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಪರಿಸರವನ್ನ, ಅವರ ಬಯೋಡೈವರ್ಸಿಟಿಯನ್ನ
1: ಕಾಪಾಡಿಕೊಳ್ಳಿಲ್ಲ.
0: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ, ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನು ನಾವು ಅರ್ಥಕೋಬಹುದು.
1: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವು ಅಂತೀರಿ?
0: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
1: ವೈವಿಧ್ಯತೆ.
0: ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ, ಪ್ರಭೇದಗಳ ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
1: ಜೀವಿ ಪರಿಸರ,
0: ಜೀವ ಪರಿಸರ. ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ, ಕಾಡುಗಳನ್ನ, ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳಿರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು, ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೆ ಕೂಡ, ಈಗ ಭತ್ತವನ್ನು ತಗೊಂಡ್ರೆ
1: ವಿವಿಧ ತಳಿಗಳಿದೆ,
0: ವಿವಿಧ ತಳಿಗಳಿದ್ದಂಗೆ. ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ, ಪರಿಸರ, ಜೀವರಾಶಿಗಳು ಮತ್ತು ಅನುವಂಶನೀಯ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ.
1: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು
0: ಹೊಂದಿದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ,
0: ಹೌದು,
1: ಇದೇನಾದರೂ ಕಡಿಮೆಯಾಗಿ ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳು ಆಗ್ಬೋದು ಅಂತೀರಿ?
0: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನು ಮೊದಲು ಕಳ್ಕೊತೀವಿ. ಈಗ ಏನು ಜೀವ ವೈವಿಧ್ಯತೆ ಅಂದರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳಿದ್ವು. ಇವತ್ತು ಅದ್ರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ ನಾವು ಕಳ್ಕೊಂಡಿದ್ದೀವಿ ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
1: ಅದು ಹೆಚ್ಚಾಗ್ತಾ ಇದೆ.
0: ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ್ದು ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ದೀವಿ, ಎಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ?
0: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ, ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ,

0: ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ, ಅದು ಬರೀ ನೀರ್ ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ ಜಲಚರಗಳು ಕೂಡ ಕಳ್ಕೊಂಡ್ವಿ,
1: ಮತ್ತೆ ಈ ಜಲಸಸ್ಯಗಳು.
0: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
1: ಭಾರತನೇ
0: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳು
1: ಜಾಸ್ತಿ
0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು ಹೌದು, ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
1: ಆಸೆಗಳನ್ನು ಪೂರೈಸಿದ ಹೊರತು ದುರಾಸೆಗಳನ್ನಲ್ಲ
0: ಅಂತಲ್ಲ,
1: ನಮ್ಮ ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ, ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ನಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದರೆ ಇವತ್ತು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಾಗುತ್ತೆ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು.
0: ಹೌದು, ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು.
0: ಹೌದು, ಲ್ಯಾಂಟನಾ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ್ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಈ ಫೋಟೋರಿಯಂ ಮತ್ತು ಕ್ರೋಮಲಿನ್ ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು, ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಾ ಸ್ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತಹ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ,
0: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂತ ಸಸ್ಯಗಳು.
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತಹ ಜೀವ ವೈವಿಧ್ಯತೆಗೆ ಇರುವಂತಹ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ.
1: ಹೌದು
0: ಅಲ್ವಾ, ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ಧನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ.
0: ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ. ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ ಅಂತ
0: ತೊಂದರೆ
1: ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ,

0: ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು.
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಯೋಡೈವರ್ಸಿಟಿ ಡೇ ಅಂದು.
1: ಹೌದು ಹೌದು. ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತಹ ಒಂದು ಕೈಗಾರಿಕೀಕರಣ ಆಗ್ತದೆ.
0: ಹೌದು ಅಲ್ವಾ.
1: ಹೌದು.
0: ಅದು ಸ್ಪೆಷಲ್ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು.
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು. ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟಿಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು.
1: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡಮಿಕ್ ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್ ಅಥವಾ ಎಂಡಮಿಕ್ ಬಯೋಡೈವರ್ಸಿಟಿ ಅಂತ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡೂ ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಅದರಲ್ಲಿ ಭಾರತದಲ್ಲಿ 4
1: ಯಾವ್ಯಾವ?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
1: ಈಶಾನ್ಯ ಭಾರತದಲ್ಲಿ.
0: ಎರಡನೇದು ಹಿಮಾಲಯ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ ಸ್ಪಾಟ್ಸ್ ಅಂದ್ರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತಿದೆ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತಹ ಅಂಶಗಳು ಬರುತ್ತೆ.
1: ಯಾವ್ಯಾವ ಅಂತೀರಾ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು.
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡ,
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್. ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲೇ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು.
0: ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು

0: ಎಕ್ಸಿಟು, ಇದೆರಡು ಮುಖ್ಯವಾದಂತಹ ವಿಧಾನಗಳು. ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು ಏನು ದೇವ್ರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದ
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವ್ರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡ್ತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗ್ಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗ್ಬೇಕು.
0: ಹೌದು,
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಕೊನೆಯ ಮಾತು, ನೇಚರ್, ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗ್ಯ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು ಮೂರು ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು, ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತರರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 10:30. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮುಕೇಶ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಕಭಿ ಕಭಿ ಚಿತ್ರದ ಗೀತೆ. ಸಾಹಿತ್ಯ ಶಾಹಿರ್ ಅವರದು, ಸಂಗೀತ ನಿರ್ದೇಶನ ಕಲ್ಯಾಣ್.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕ್ರಿಮಿನಲ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಹಾಡಿ.

ಮೊಹರತ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜು ಶಾ.

ಅನುರಾಧ ಪೌಡ್ವಾಲ್ ಮತ್ತು ಪಂಕಜ್ ಉದಾಸ್ ಹಾಡಿರುವ ಬೇಟಾ ಚಿತ್ರದ ಗೀತೆ. ದಿಲೀಪ್ ತಾಯಿರವರ ಸಾಹಿತ್ಯ, ಸಂಗೀತ ನಿರ್ದೇಶನ ದಿಲೀಪ್ ಸೇನ್ ಮತ್ತು ಸಮೀರ್ ಸೇನ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ BSFನ 23ನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಸ್ರುಂಜಿ ಸ್ಮಾರಕ ಉಪನ್ಯಾಸ 2026ನ್ನು ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವುದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ, ಆಹಾರವೇ ಔಷಧಿ ಅಲ್ವಾ. ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಾವು ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು, 80% ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧಿ ಆಗುತ್ತೆ?
2: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS, ಈ ತರ ಎಲ್ಲ ಸಮಸ್ಯೆ

0: ಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿಯಿಂದ ಅಂದ್ರೆ ಸಮತೋಲಿತ ಆಹಾರ,
0: ಎಸ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
1: ಸಮತೋಲಿತ ಮತ್ತು
0: ಪೌಷ್ಟಿಕ ಆಹಾರ, ಎಸ್ ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
1: ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
0: ಹೌದು
1: ಅಲ್ವಾ?
0: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
0: ಜಾಸ್ತಿ ತಿನ್ನೋದ್ರಿಂದಾನು ಕಾಯಿಲೆ ಬರ್ತಿದೆ. ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ ಇವಾಗ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲ ಕಡೆ ನಮ್ಗೆ ಫಾಸ್ಟ್ ಫುಡ್ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು,
0: ಎಸ್,
1: ಆಮೇಲೆ ಅದಕ್ಕೆ
0: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ ಡೇ ತಿಂತಾ ಇದ್ರ ಅಂತ ಕೇಳಿದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ, ಏನು ಫಾಸ್ಟ್ ಫುಡ್ಸ್ ಆಗಿರ್ಬೋದು,
1: ಮಾಡ್ಬೇಕಾಗಿತ್ತು.
0: ಅಂಡ್ ಏನಂತಂದ್ರೆ ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತಾ ಇದ್ರು, ಅಥವಾ ಲೈಕ್ ಗೆಣ್ಸಿನ ಸೀಸನ್ ಗೆಣ್ಸ್ ತಿಂತಾ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವು ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಸಿಬೇಕಾಗಿ ಬರುತ್ತೆ, ಬಿಕಾಸ್ ಅದರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವಿನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ, ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲ
1: ಅವಾಯ್ಡ್ ಮಾಡ್ಬಿಟ್ಟು
0: ಅದನ್ನ ಅವಾಯ್ಡ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
0: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದನ್ನು ನಾವು ಅದೇ ನೀವು
0: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು. ಅಂದ್ರೆ ಪಪ್ಪಾಯ, ಕಿತ್ತಲೆ, ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರೇಬಲಿ ಲೋಕಲ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
1: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ. ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
0: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತದೆ ಅಲ್ವಾ, ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದ ಅಂತ ಕೇಳ್ತಾರೆ, ಸೀಬೇಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ ತಿನ್ಬೇಕಂತೇನಿಲ್ಲ, ಬಿಕಾಸ್ ಆಲ್ಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗುತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದರೆ ಇಲ್ಲ.
1: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
0: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಷಿಯನ್ಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿಸಿ ಓಡಿ ತೊಂದರೆ ಇರೋರು, ಥೈರಾಯ್ಡ್ ತೊಂದರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದ್ರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೇ ಬರುವಂತದ್ದು. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞ ಹುಡುಕೊಂಡು ಹೋಗುವಂತದ್ದು, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
0: ಹೌದು, ಯಾಕಂದ್ರೆ ಹಾಸನಲ್ಲಿ ಇರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ ಅನ್ನ, ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ ಇಂದು ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ
1: ಆರೋಗ್ಯವಾಗಿ
0: ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ ಒಂದು 3 ತಿಂಗಳ?

0: ತಿಂಗಳ ಅಷ್ಟಕ್ಕೆ ಮಾಡಿದ್ರೆ ಸಾಕ ಹೇಗೆ?
1: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರೂ ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿ ಇದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರೋ ಅಂತ ಡಯಟೋ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟು, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
0: ಗುಡ್ ಫ್ಯಾಟ್ ಅಂದ್ರೆ ಏನು?
1: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
0: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲಾರು ಫ್ಯಾಟ್ಗೋಸ್ಕರ ಬಳಸ್ತಾರೆ,
1: ಅದನ್ ಬಿಟ್ರೆ ಶುದ್ಧ ಹಸುವಿನ ತುಪ್ಪ ಅಂತಂದ್ರೆ
0: ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
1: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
0: ಕಡಲೆ ಬೀಜನ ಬರುತ್ತೆ ಅದ್ರ,
1: ಕಡಲೆ ಬೀಜ. ಬಟ್ ಎಲ್ಲದು ಮಿತವಾಗಿ ತಗೋಬೇಕು. ಕೆಲವೊಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೆಗಾ 3, ಒಮೆಗಾ 6 ಅದೆಲ್ಲ ಇದೆಯಲ್ವಾ, ಒಮೆಗಾ 3 ಯೂಸ್ಫುಲ್ ಆಗುತ್ತೆ. ಬಟ್ ಒಮೆಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ, ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
0: ತೆಂಗಿನಕಾಯಿ ಬೆಳೆಯೋ ಏರಿಯಾ, ತೆಂಗಿನ ಎಣ್ಣೆ.
1: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡ್ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ
0: ಮಳೆಗಾಲ ಮತ್ತು
1: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
0: ಜಾಸ್ತಿ
1: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ಗೆ ನಾವು ಶೀತ ಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದು
0: ಯಾವ ಎಣ್ಣೆ ಸೂಟಬಲ್?
1: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಳ್ಳೆ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಡಿಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ ಎಲ್ಲಾ
0: ದಿನಕ್ಕೆ ಒಂದ್ಸರ್ತಿ
1: ಅಟ್ಲೀಸ್ಟ್ 2 months 3 months
0: ಲೀಟರ್ ಇದನ್ನ ಬಳಸಿ
1: ಸೀಸನಲ್ ವೈಸ್ ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್
0: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಎಲ್ಲರ ಮನೇಲೂ
1: ಎಣ್ಣೆ
0: ನಾವು ಎಣ್ಣೆ ಬಳಸ್ತೀವಿ, ಇದೊಂದಾಯ್ತು.
1: ಅಂಡ್ ಮಿತವಾಗಿ ಬಳಸಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತ ಅಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 ಲೀಟರ್ ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರುತ್ತೆ,
0: ಸಾಕು.
1: ಆ ತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್? 3 ಜನ 4 ಜನ ಇರ್ತಾರೆ, 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಬಾದಾಮಿ ಅಥವಾ ಕಡಲೆ ಬೀಜ ಆ ತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಂಡ್ಬಹುದು.
0: ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್.
1: ಎಸ್,
0: ಆಯ್ತಾ. ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ ನಮ್ದು ಕಾರ್ಬು ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿ ಬಂದಿರೋದು.
1: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
0: ಬಟ್ ಮುದ್ದೆಗಿರ್ಲಿಲ್ವಲ್ಲ?
1: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತ ಇದ್ರು. ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
0: ಕೆಲಸ ಮಾಡೋರು.
1: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 ಹೊತ್ತು 4 ಹೊತ್ತು ಆತರ. ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದ್ರೆ ನನಗ್ ತಿಳಿದಿರೋಂಗು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸಿನ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ

0: ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸೋ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಗೆ ಎಲ್ಲದು ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದೇನಾಗಿದೆ, ಇಂಟೇಕ್
1: ಜಾಸ್ತಿ ಆಗಿದೆ,
0: ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತ ಅಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದೇನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
1: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
0: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದ್ರೆ ಇಲ್ಲ.
1: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರೆದಿದ್ರಬೇಕು ಅನ್ನೋ ತರ.
0: ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
1: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
0: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು, ಮೀನು, ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ, ಕೋಳಿ ಅಪರೂಪಕ್ಕೆ ಬಳಸ್ಬೋದು, ತೊಂದ್ರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಟ್ ಮಟನ್ ಮೊಟ್ಟದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರ ಎಲ್ಲ ಇದ್ರೆ ಅವ್ರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವರೆಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 1 ಕೆಜಿಗೆ ಅಟ್ ಲೀಸ್ಟ್ 0.8 gram ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್, ನೀವೊಂದು
1: 50 kg
0: ಇದ್ದೀರಾ ಅಂದ್ರೆ ಅಟ್ ಲೀಸ್ಟ್ ಒಂದು 45-50 gram ಪ್ರೋಟೀನ್ ತಗೋಬೇಕು.
1: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
0: ಒಂದು ಮೊಟ್ಟೆಲಿ 6 gram ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 gram ಬರುತ್ತೆ.
1: ಯಾಕೆ ತೆಗಿಬೇಕು ಅದು?
0: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರೋಂತ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಮೊಟ್ಟೆ ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ,
1: ಅವಶ್ಯಕತೆ
0: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು, ಹಾಲಿನಿಂದ ಬರೋ, ಕಾಳಿಂದ, ಬೇಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತೇನಿಲ್ಲ.
1: ಪ್ಲೇಟ್ ಅಲ್ಲಿ ಒಂದು
0: ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ಪಾರ್ಟ್ ತಗೊಂಡ್ಬೋದು, ಇಲ್ಲಾಂದ್ರೆ 1 ಪಾರ್ಟ್ ಅಟ್ ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋಂಥದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸ್ಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು, ಯಾವ್ದಾದ್ರು ಆಗ್ಬಹುದು.
1: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
0: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವಾ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವ್ದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿನ್ ನೋಡಿ, ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದ್ರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಈ ತರ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಯೆಸ್, ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ. ಸೊ ನೀವ್ ಮನೇಲೇ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವ್ ಅಬ್ಸರ್ವ್ ಮಾಡಿದ್ರೆ ಒರಟಾಗತ್ತೆ, ಹೌದಲ್ವಾ? ಅದೇ ನೀವ್ ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹೆಂಗೆ? ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಆ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರುವಂತದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು, ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್.
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು, ಒಂದ್ ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ.
0: ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ ಅಂತ, ಯಾವ್ದಾದ್ರು

0: ಒಂದೊತ್ತಿಂದಿರ್ತಾರೆ ಇದು ಒಂದೊತ್ತಿಂದಲ್ಲ, ಮೂರು ಹೊತ್ತಿಗೂ ನೀವು ಇದೇ ತರ ಅಂದ್ರೆ, ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲು ಅಥವಾ ಕಾಳಿಂದ ಮಾಡಿರೋದೋ ಅಥವಾ ಪನ್ನೀರು ಆತರ ಏನಿರ್ತೋ. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ ಅದೆಲ್ಲ ಹಿಂದಿನಿಂದನು ಇದೆ, ನುಚ್ಚಿನುಂಡೆ ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆತರದನ್ನೆಲ್ಲ ಬಳಸ್ಬೋದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಸಪ್ಟಾಗಿ ನೀವು ಚಾರ್ಟ್ ಕೊಡ್ತೀರಾ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ ಎರಡು ತರ ಇದೆ, ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತದ್ದು, ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತಾ ಡಯಟ್? ಡಯಟ್ ಅಲ್ಲಿ ಕಡಿಮೆ ಆಗ್ತದ
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು. ಅದೇ ಅದರಲ್ಲಿನೂ ಅಷ್ಟೇ, ಸಮತೋಲನ ಆಹಾರ ತಗೊಂಡ್ಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ
1: ಸಿಗುತ್ತೆ.
0: ಅಂದ್ರೆ ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ ಪಿ ಸಿ ಓ ಡಿ ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕು ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ. ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ,
1: ನಾಲ್ಕು ತಿಂಗಳು ಮಾಡ್ಬೇಕು. ಆಮೇಲೆ ಅದು ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರಬಹುದು. ಈಗ ಎದೆ ಉರಿ, ಬ್ಲೋಟಿಂಗ್ ಆತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ಉಳಿದು ತಿನ್ಬೇಕು.
0: ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್. ಅಂಡ್ ಕರೆಕ್ಟ್ ಟೈಮ್ಗೆ ತಿಂದೇ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದೇ ಇರುವಂತದ್ದು, ಟಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ ನಾವು, ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದ್ರ ಎಲ್ಲದ್ರಿಂದಾನು ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ತದೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನಕ್ಕೆ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆತರದನ್ನ ತಗೋಬೇಕಾಗತ್ತೆ, ಜೀರಿಗೆ ಕಷಾಯ ಆತರದನ್ನೆಲ್ಲ ಯೂಸ್ ಮಾಡ್ಬೇಕು. ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರ್ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದು ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು. ಒಂದ್ 2 hours ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ.
0: ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು, ಕೆಲವರಿಗೆ
1: ಸ್ವೀಟ್
0: ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗೆ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ, ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ.
0: ಎಸ್,
1: ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು ಕರೆಕ್ಟ್. ಆದ್ರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್ ಅನ್ನ
0: ಸಾಂಬಾರ್ ಅನ್ನ ಚಿತ್ರಾನ್ನ
1: ಚಿತ್ರಾನ್ನ
0: ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರ್ಗೂ ಮನೇಲಿ ದಿನ ಬಾಕ್ಸ್ಗೆ ಏನ್ ಮಾಡ್ಬೇಕು?
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ

0: ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡಿಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದ್ರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು. ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು ಮೂರ್ ಜನ ಇದಾರೆ ಬರೀ ಮೂರ್ ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ತಿನ್ಬೇಕು. ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆ ಟೈಮ್ ಸಾಂಬಾರ್
0: ಮೂರು ಟೈಮ್ ಆತರ ಮಾಡ್ಬಾರ್ದು. ಮೂರ್ ಹಿಡಿ ಹಾಕ್ತಿದ್ರು ನಮ್ಮ ಮನೇಲೇನೆ ಮೂರ್ ಹಿಡಿ ಹಾಕ್ತಿದ್ರು, ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು. ಅಂಡ್
1: ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ ಅಂದ್ರೆ ಪೂರ್ತಿ ಮಾತಾಡಿದ ಇದೆಲ್ಲ ಪ್ರತಿ ದಿನಾನು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ.
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ

0: ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್. ನಮಸ್ತೆ.
2: ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟ್ರೆ. ಕೆಲವೊಂದು ಸರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವರಿಗೆ. ಅದು ಒಂದು ರೀತಿಯ ಕಂಡುಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
3: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಇಟ್ಟು ಇನ್ನೂ ಇದೆ. ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಆ ಕಿಟ್ ಎಲ್ಲ ತಗೊಂಡ್ಬರ್ತಾರೆ. ಏನಾಗತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ. ಮಗು ಹುಟ್ಟಿದ ಕೂಡ್ಲೆ ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗ ವಾತಾವರಣ ಬೇರೆ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ನಾವು ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
2: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ
3: ಬೇಕಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಬಹಳ ಅವಸರ ಮಾಡಿಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೋಪು ಪೌಡ್ರು ಮುಖ ಬೆನ್ನು ಕಂಕಳು ಎಂಕಳು ತೊಡೆ ಫುಲ್ ಹಾಕ್ಬಿಟ್ಟು ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದ್ರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ ತರ ಅವು ಬೆವರ್ತವೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂಥ ಪೌಡ್ರುಗಳು ಅಥವಾ ಬೇರೆ ಬೇರೆ ಲೋಷನ್ಸು ಬೇರೆ ಥರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟರ್ ಪೋರ್ಸ್ ಇರ್ತಾವೋ ಅವು ಬ್ಲಾಕ್ ಆಗ್ತದೆ.
2: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
3: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತ್ ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗೋದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕಿಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ, ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲೈನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ಜರ್ನಿಲಿದ್ದ ಪಾಪ ತಾಯಂದಿರು ಅಥವಾ ಹುಷಾರಿಲ್ದ ಏನ್ ಮಾಡ್ತಾರೆ, ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದು ಏನು ಹುಚ್ಚೆ ಮಾಡಿರ್ತ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು.

0: ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣ ಅದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಏ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವುದು ಸೋಪ್ ಇದು ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಕ್ಕಂತಹವರು ಅವ್ರ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ, ಅವರು ಕೂಡ ಮಗುನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಬೇಕು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದರೆ ಈಗ ನಾವೇನೋ ಕೆಲಸ ಮಾಡಿರ್ತೀವಿ, ಅಡುಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತೊಗೊಂಡಾಗ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗುಗೆ ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಅಪ್ ಟು 1 ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇನೇ ಕೆಂಪುಗಾಗೋದು, ಕಿವು ಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡುತ್ತೆ, ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗಲಿ ಯಾಕೆ ಹಾಲು ಕುಡಿಯಲ್ಲ ಇದ್ ಮಾಡ್ತ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೂಪ್ಗಳನ್ನ ಹಾಕೋದಾಗಲಿ, ಲೋಷನ್ಸ್ಗಳು ಹಾಕಿದ್ರೆ ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ. ಆದಷ್ಟು ತಾಯಂದಿರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟರೆ ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣ ತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ, ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯ ವರ್ಧಕಗಳು ಹಾಕೋದು, ನನ್ನ ಮಗು ಕಪ್ಪುಗಿದೆ ಇದನ್ನ ಚಿತ್ರಿಸಲು ಬೆಳಗ್ಗೆ, ತಾಯಂದಿರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲ್ಯಾಕ್ ಆಗಿ ಹುಟ್ಟುಬಿಟ್ರಂತೂ ತುಂಬಾ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾಣುತ್ತೆ ಅಂತೇಳಿ ಏನಾರ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
1: ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳಿದ್ರಿ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೆ ಹೆಚ್ಚಿನ ಮಟ್ಟಿಗೆ, ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದ್ರೂ ಮುಟ್ಟಿ ಎಷ್ಟೋ ಹೊತ್ತಾದ್ರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ, ನಾವೇ ಎಲ್ಲಾದ್ರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ.
0: ಸತ್ಯ ಸತ್ಯ. ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೆಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆಯದು ನೀವು ಹೇಳಿದ್ದು. ಇನ್ನೊಂದು ಏನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳ್ಳಕ್ಕೆ ಒಂದು ಇವ್ರನ್ನ ಇಟ್ಕೊಂಡ್ಬಿಡ್ತಾರೆ ಕೆಲಸದವ್ರು, ಪಾಪ ಇವ್ರು ಇಲ್ಲಿ ಅಡುಗೆ ಮಾಡಕ್ಕೆ ಇದು ಮಾಡಿದ್ರೆ ಮಗುನ ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ಬಿಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡತಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ಕೆ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರಿಗೆ ಭಯ ಇರುತ್ತೆ, ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೇ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತದೆ.
1: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕೆಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂಥದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂಥದ್ದನ್ನು ನೋಡಿದೀವಿ. ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು, ಆ ಒಂದು ನಿಟ್ಟಿನಲ್ಲಿ ಏನು ಹೇಳ್ತೀರಿ?
0: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ಹಾಕ್ತಾರೆ, ಬಹಳ ಅದರ ಕೆಳಗಡೆ ಇರ್ಬೇಕು ನಾವು ಸ್ನಾನ ಮಾಡ್ತಕ್ಕಂಥ ನೀರು. ಬೆಸ್ಟ್ ಅಂತಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ, ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡೋದಾದ್ರೆ ಉಗುರು ಬಿಸಿ. ನಮ್ದು ದೇಹದ ಉಷ್ಣತಾಪಮಾಪನಗಿನ ಕಡಿಮೆ ಇರ್ಬೇಕು. ಯಾವುದೇ ಕಾರಣಕ್ಕೂ ತುಂಬಾ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬೋದು, ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬೋದು. ಆದಷ್ಟು ಸ್ನಾನ ಮಾಡಿಸಿ ಉಗುರು ಬೆಚ್ಚಿ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚ ನೀರು ಬೆಸ್ಟ್. ಕೆಲವರು ತುಂಬಾ ಬಿಸಿ ಚಳಿಗಾಲದಲ್ಲಿ ತುಂಬಾ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗಲ್ಲ, ಇವನ್ ಬರ್ನ್ಸ್ ಆಗ್ಬಹುದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗ ಗಾಯಗಳಾಗ್ತಾರೆ.
1: ಇನ್ನು ಆ ಮಗುವನ್ನ ಮಲಗಿಸುವಂತ ಜಾಗ ಏನಿದೆ, ಒಂದು ಬಾಣಂತಿಯ ಒಂದು ಕೋಣೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಾಳಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಆ ಕೋಣೆಯ ವಾತಾವರಣ ಹೇಗಿದ್ರೆ ಸೂಕ್ತ ಅಂತೀರಿ?
0: ಅಕ್ಷರಶಃ ನಿಜ, ಅಕ್ಷರಶಃ ನಿಜ. ಯಾಕಂದ್ರೆ ಮಗು ನಾವು ಮಲಗಿಸ್ಬೇಕಾದ್ರೆ ಆ ಹಾಸಿಗೆಗಳು ಸಂಪೂರ್ಣವಾಗಿ ಶುಭ್ರವಾಗಿರ್ಬೇಕು. ಕೆಳಗಡೆ ಏನ್ ಬಟ್ಟೆ ಹಾಕಿರ್ತಿರೋ ಪ್ರತಿದಿನ ಅದನ್ನ ವಾಶ್ ಮಾಡಬೇಕು. ಕಾಟನ್ ಇದ್ರೆ ಒಳ್ಳೇದು, ಈವನ್ ಐರನ್ ಮಾಡಿಸಿದ್ರು ಇನ್ನೂ ಒಳ್ಳೇದು. ಬಟ್ಟೆಗಳನ್ನ ಏನ್ ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂಥ ಬಟ್ಟೆ, ಮಗು ಹಾಕ್ತಕ್ಕಂಥ ಡಯಾಪರ್ಸ್, ಮಗುಗೇನು ಹೊದಿಕೆ ಹಾಕ್ತೀರಿ, ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ರೆ ಬಹಳ ಸೂಕ್ತ, ಯಾವ ತರದ ಅಲರ್ಜೀಸ್ಗಳು ಆಗೋದಿಲ್ಲ. ಇನ್ನೊಂದು ಎರಡು ಏನ್ ಮಾಡ್ತಾರೆ ಅಂದ್ರೆ, ಈ ಮಗು ಹುಟ್ಟಿದ ಕೂಡಲೇ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲಾರು, ನೋಡೋದು ಅದು ಬಹಳ ಡೇಂಜರಸ್, ಹಾಕ್ಲೇಬಾರ್ದು. ನಮ್ಮ ಮನೆಯಲ್ಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು ನಾವು ತಗೊಂಡು ಹೋಗೋದು ಬಹಳ ಸೂಕ್ತ.

0: ಇವೇನು ಮಾರ್ಕೆಟಲ್ಲಿ ಸಿಗುತ್ತೋ ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ಥರ ಅದನ್ನು ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ. ಯಾಕಂದರೆ ಮಗು ಚರ್ಮ ಭಾಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಕ್ಲೀನಾಗಿ ವಾಶ್ ಮಾಡಿ ಐರನ್ ಮಾಡಿ ಬಟ್ಟೆಗಳನ್ನೇ ನಾವು ಪ್ರತಿದಿನ ಮಗುಗೆ ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆ ಅಲ್ಲ, ಆದಷ್ಟು ಈ ಚಳಿ ಆಗತ್ತೆ ಬಾಣ್ತಿಗೆ ಅಂತೇಳೆಲ್ಲ ಮುಚ್ಚಿಬಿಡ್ತಾರೆ, ತಪ್ಪೋದು. ಗಾಳಿ ಸರಾಗ ಆಗಿರಬೇಕು. ನಿಮಗೆ ಆ ಥರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ಸ್ ಹಾಕೋಬಹುದು. ಬಟ್ ಗಾಳಿ ಯಾವತ್ತು ಒಂದು ಕಡೆಯಿಂದ ಒಂದು ಕಡೆ ಸಂಚಲನೆ ಮಾಡ್ತಿರ್ಬೇಕು, ತಾಯಿಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲ್ಲೋ ಮಗುಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರಬೇಕು, ಆಮೇಲೆ ಅವ್ರು ಹೊರತಾ ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರಬೇಕು.
1: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿ.
0: ಸಾಧ್ಯತೆ ಇದೆ, ಯಾಕಂದ್ರೆ

0: ತಗೊಂಡು ಕೋಣೆ ಶುಭ್ರವಾಗಿರ್ಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರು ಹಾಕ್ತಕ್ಕಂತ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರ್ಬೇಕು.
1: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತಿದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು, ಮಗುವಿಗೆ ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿ.
0: ಸಾಧ್ಯತೆ ಇದೆ, ಯಾಕಂದ್ರೆ ಉದಾಹರಣೆ ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆ ತಕೊಳ್ತ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂತ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮ ಅಂತೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತೇಳಿ ಕರಿತೀವಿ, ಇಂಥವೇನ್ ಮಾಡ್ತಾ ಮಗುನ ಎತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸಕ್ಕೆ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಮೈ ಮೇಲೆ ಧೂಳು ಇರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ಕೊಂಡು ಮುದ್ದಾಡ್ತಾರೆ, ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ರೋಗಾಣುಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗಲಿ ಅವ್ರ ಸಂಬಂಧಿಕರಾಗಲಿ ಬರಕ್ಕೆ ಮುಂಚೆನೆ ಅವರು ಕೈಕಾಲನ್ನು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಮಗುನ ಎತ್ಕೊಂಡು ಮಾಡಲಿ. ಆಮೇಲೆ ಮುದ್ದಾಡ್ಬೇಕಾದ್ರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ನಮ್ಮ ಬಾಯಲ್ಲಿ ಗಂಟಲಿರ್ತಕ್ಕಂತಹ ಸೋಂಕುಗಳು ಮಗುಗೆ ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ರಿಂದ ಮಗು 1 ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದು ಮಾಡ್ಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ ನಾವು ಬಹಳ ಕ್ಲೀನ್ ಇರಬೇಕು. ಹಂಗಾದ್ರೆ ಮಾತ್ರ ಇವೆಲ್ಲ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಬಹುದು.
1: ಡಾಕ್ಟರ್, ಈ ಒಂದಷ್ಟು ನಾವೇನ್ ಮಾತಾಡಿದ್ವಿ ಅವೆಲ್ಲವೂ ನಾವೇನ್ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
0: ಸಾಮಾನ್ಯವಾಗಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತು ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪ ಇದಾಗ್ಬಿಡೋದು, ಆ ಥರ ಇದು ಮಾಡಿದಾಗ ಏನಾಗುತ್ತೆ ಬೆವರು ಸಲೆಗಳು ಹೆಚ್ಚಿಗೆ ಬರ್ಬೋದು. ಅಥವಾ ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬೋದು, ಪಯೋಡರ್ಮ ಅಂತೇಳಿ ಕರಿತೀವಿ, ಈ ಥರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗುಗೆ ತೊಂದರೆ ಇದ್ರೆ ಮಕ್ಕಳ ವೈದ್ಯರಿಗೆ, ಅಥವಾ ಏನೋ ಚರ್ಮ ತೊಂದರೆ ಇದ್ರೆ ಚರ್ಮ ರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೇದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದು ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನು ಹಚ್ಚೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡಬಾರ್ದು.
1: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ, ಪಾಪ ಅದು ಯಾವಾಗ್ಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ ಚಿಕ್ಕ ಮಗುನೆ, ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು, ಹಾಗಾಗಿ ಮಗುಗಿದೆ ಅಂತ ಅಂದ್ರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
0: ಸಾಧ್ಯತೆ ಇರುತ್ತೆ,
1: ಮಗುಗ್ ಬರುತ್ತಾ
0: ಸಾಧ್ಯತೆ ಇರುತ್ತೆ. ಈಗ ಮಗುಗ್ ಏನಾರ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರುತ್ತೆ, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ, ಮಗು ತಾಯಿ
1: ಸಂಪರ್ಕದಲ್ಲಿ,
0: ಮಗು ತಾಯಿದು ಉಷ್ಣತ ಮಾಪನ ಬಹಳ ಇಂಪಾರ್ಟೆಂಟ್. ಮಗುವಿನ ಯಾವಾಗಲೂ ಮಗು ಬೆಳೆಯುವವರೆಗೆ ಅಪ್ ಟು 6, 7, 8 ತಿಂಗಳು ನಡೆಯುವವರೆಗೆ ಕೂಡ ತಾಯಿ ಮಡ್ಲಲ್ಲೇ ಇರ್ತದೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ, ತಾಯಿ ಶಾರೀರಿಕ ಶುಚಿತ್ವ, ಮಗುನ ನೋಡ್ಕೊಳ್ಳೋದು, ಮಗುನ ಯಾವ ಥರ ಬಟ್ಟೆ ಹಾಕಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನು ಮಾಡಬೇಕು, ಮಗು ಮೈ ಮೇಲೆ ಏನಾದರೂ ನಾವು ಯಾವ ಥರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರಬೇಕು. ಸೊ ತಾಯಿ ಆರೋಗ್ಯ ಕಾಪಾಡಿದರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಬಂತಂದ್ರೆ ನೆಕ್ಸ್ಟ್ 2 ಡೇಸ್ ಆದಮೇಲೆ ಮಗು ಬಂದಿರುತ್ತೆ, ಸೀನುತ್ತಲ್ಲ, ಸೀನಿಂದ ಅದು ಉಸಿರಾಡ್ತಿರುತ್ತಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರ್ಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ, 100%. ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರ್ಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ಥರ ಹಾಕಿದ್ರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷದ ತುಂಬ ಚೆನ್ನಾಗಿರುತ್ತೆ. ತಾಯಿ ಮಗು ಅನನ್ಯವಾಗಿರ್ತಾರೆ, ಯಾವ ಥರ ಈ ಮಗುಗೆ ಏನಾದ್ಕೊಂಡ್ರೆ ತಾಯಿಗೆ ಟೆನ್ಷನ್ ಶುರು ಆಗ್ಬಿಡ್ತಾರೆ, ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ, ಅಯ್ಯೋ ಏನೋ ಪಾಪು ಹಾಲು ಕುಡಿತಲ್ಲ ತುಂಬ ಚೆನ್ನಾಗಿ ಆಡ್ತಿತ್ತು ಏನು ಮಾಡಿದಿಲ್ಲ ಅಂತ ಆ ಥರ ಟೆನ್ಷನ್ನು ಮಾಡೋ ಬದಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಚಾಚು ತಪ್ಪದೆ ಹುಷಾರ ನೋಡ್ಕೊಂಡ್ಬಿಟ್ರೆ ಯಾವುದೇ ಥರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದ್ರೆ ಮಗು ರೋಗ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ತರಹದ ಆಹಾರಗಳನ್ನು ಕೊಡದಲೆ ಒಳ್ಳೆ ಆಹಾರ ತಾಯಿ ಕೊಡಬೇಕು. ಮಗುಗೇನು ತಾಯಿ ಎದೆ ಹಾಲು ಅಷ್ಟೇ, ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದಂದ್ರೆ ಮಗು ಕೂಡ ಅದೇ ಥರ ಆಗುತ್ತೆ. ಸೊ ತಾಯಿಗೆ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ಥರದ ತೊಂದರೆ ಇಲ್ಲದಿಲ್ಲ ಅದು ಬೆಳೀತದೆ. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ

0: ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ಲದೆ ತಾಯಿ ತನ್ನ ತಾಯಿತನವನ್ನ ಅನುಭವಿಸಬಹುದು ಮಗು ಜೊತೆಗೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತಹ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
0: ವೈರಲ್ ಇನ್ಫೆಕ್ಷನ್.
1: ವೈರಲ್ ಇನ್ಫೆಕ್ಷನ್ ಇರುತ್ತೆ, ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಅವು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟ್ರೆ ಮಗುವಿಗೆ ಚರ್ಮದ ಸಮಸ್ಯೆನ?
0: ಒಳ್ಳೆ ಪ್ರಶ್ನೆ. ಏನಾಗುತ್ತಮ್ಮ, ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮು ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ತುಕೊಳ್ಳೋದ್ರಿಂದ, ಅವರಿಗೆ ಇರೋದ್ರಿಂದ, ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂಥ ಸಾಧ್ಯತೆ ಹೆಚ್ಚಿಗಿರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ, ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಮಾಡದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನ ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ ಬೇರೆ ಬೇರೆ ಇರ್ತವೆ, ಬರೇ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ತರ ವೈರಲ್ ರ್ಯಾಶಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ತರದ ಮನೆ ಮದ್ದು ಯೂಸ್ ಮಾಡೋದಾಗಲಿ, ಬೇರೆ ಇದು ಮನೇಲಿ ಯಾವ್ದು ಮಗುಗೆ ಹಾಕಿದ್ದೆ ಅಂತ ಇರತಕ್ಕಂಥ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರು ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು.
1: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
0: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲದ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ಈ ವೈರಲ್ ಸೋಂಕು ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನ್ಯೂಮೋನಿಯಾ ಆಗ್ಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು ಅಥವಾ ಬೇರೆ ಹೀಟ್ ಆಗ್ಬಿಟ್ಟು ಇದು ಮಾಡೋದು ಅವೆಲ್ಲ ಮಾಡೋದ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳನ್ನ ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸಮ್ ಅಂತ ಬರುತ್ತೆ, ಆಮೇಲೆ ವಾರ್ಡ್ಸ್,
1: ಅದು ಸೋಂಕ ಡಾಕ್ಟರ್, ನರಳೆಣ್ಣೆ ಸೋಂಕ,
0: ವೈರಲ್ ಇನ್ಫೆಕ್ಷನ್.
1: ಹೌದಾ?
0: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವಾಗ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಪಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ ಗಳು ಬರ ಸಾಧ್ಯತೆ ಇರುತ್ತೆ.
1: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
0: ಡೆಫಿನೆಟ್ಲಿ ಎಲ್ಲರಿಗೂ. ಈಗ ಏನಾಗುತ್ತೆ, ನಾವು ತುಂಬಾ ಬೆವರ್ತೀವಿ, ನಮಗೇನು ಹೆಚ್ಚಿಗೆ ಬೆವರ್ತಿರ್ತಾರೆ ಮಕ್ಕಳು, ಅದಕ್ಕೆ ಅವರಿಗೆ ನಮಗೆ ಏನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳ್ಳುತ್ತೆ. ಈ ಬೆವರ್ ಸಲೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ ಅದು ಮಕ್ಕಳಲ್ಲಿ. ಹಾಗಾಗಿ ಅವರಿಗೆ ಸೇಮ್ ನಾ ಏನ್ ಹೇಳಿದ್ನು, ಅದಕ್ಕೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರ್ ಸಲ ಬಂದ ತಕ್ಷಣ ನೋಡಿ ತುಂಬಾ ಕಡತ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂಥ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು, ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿಗೆ ಹೋಗದಂಗೆ ಅವರು ನೋಡ್ಕೋಬೇಕು.
1: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜಾ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
0: ಒಳ್ಳೆ ಆಹಾರ, ಆಮೇಲೆ ಪ್ರತಿ ಒಂದು ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿಗೆ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಾಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ದೇವರು ರೋಗ ನಿರ್ಶಕ್ತಿ ಇರುತ್ತೆ, ತೀರಾ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂತ ವ್ಯವಸ್ಥೆನೇ ಮಾಡ್ಕೋ.
1: ಹೌದಲ್ವಾ, ಮಕ್ಕಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
0: ಆಡ್ಲಿಕ್ಕೆ ಬಿಡ್ಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
1: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅವರಿಗೆ.
0: ಸಾಮಾಜಿಕ ಬಹಳ ಇಂಪಾರ್ಟೆಂಟ್. ಅವ್ರ ವಯಸ್ಸಿತ್ತಾಗಿರ್ತಕ್ಕ ಮಕ್ಕಳ ಜೊತೆಗೆ ಬೆರೀತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ, ಏನೋ ಕಲಿತಾ ಭಗವಂತ ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದ್ ಮಾಡೋದು ಬಹಳ ಸೂಕ್ತ.
1: ಮತ್ತೊಂದು ಪ್ರಶ್ನೆ ಅಂದ್ರೆ ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ? ನಾವು ಕೇಳುವಂತದ್ದು
0: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡು ನಮ್ಮ ಪಕ್ಕದಲ್ಲಿ ಮಲಸ್ಕೊಂಡು ಕೂಡ ಕೆಲವು ಟೈಮ್ ಕಚ್ಚಬಹುದು, ಎಸ್ಪೆಷಲಿ ನಾಯಿ, ಬೆಕ್ಕು ಸ್ಕ್ರಾಚ್ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ಬರ್ಡ್ಸ್, ಇವು ಮೇಲೆ ಕೂಡ ಸೋಂಕುಗಳಿರ್ತವೆ, ಅದರಿಂದ ನಮಗೆ ಬರ್ತಕ್ಕಂಥ ಸಾಧ್ಯ. ಈಗ ನೋಡಿ, ಸಪೋಸ್ ನಾಯಿ ಕಚ್ಚಿಬಿಟ್ರೆ ಹೇಳೋಕ್ಕಾಗಲ್ಲ, ತುಂಬ ಡೇಂಜರ್. ಬೆಕ್ಕು ಕಚ್ಚಿದ್ರು ಕೂಡ ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂತೇಳಿ ಬರುತ್ತೆ. ಈವನ್ ಬರ್ಡ್ಸ್ ತಗೊಂಡ್ರು ಕೂಡ ನಮಗೆ ಈ ಬರ್ಡ್ ಫ್ಲೂ ಅಂತ ಬರುತ್ತಲ್ಲ, ಆ ಥರ ಸಾಧ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಆದಷ್ಟು ಪ್ರಾಣಿಗಳನ್ನ ಮುದ್ದು ಮಾಡಿದ ತಕ್ಷಣ ನಾವು ಕೈಗಾಲು ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನಮ್ಮ ಕೆಲಸಗಳು ಮಾಡಬೇಕು. ಮುದ್ದಾಡಿದ ಮೇಲೆ ಕಂಪಲ್ಸರಿಯಾಗಿ ನಾವು ನಮ್ಮ ಕೈಗಳನ್ನ ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡೋದು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಸೂಕ್ತ.
1: ಕೂದಲೆಲ್ಲ ಉದುರಿ ಇರುತ್ತೆ, ಅದೆಲ್ಲದು ಹೇಗೋ ದೇಹಕ್ಕೆ ಸೇರುತ್ತೆ.
0: ಅಲರ್ಜಿಗಳು ಏನಾಗುತ್ತೆ, ಬೆಕ್ಕುಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೂದಲುಗಳು ಉದುರುತ್ತೆ, ನಾಯಿಗಳು ಉದುರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವ. ಅಲರ್ಜಿ ಅಲ್ದೇನೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು,

0: ಅವು ಜಲ್ಲುರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂಥ ಆಬ್ಡೋವೈರಸ್ ತೊಂದರೆ ಮಾಡ್ಬೋದು. ಹಾಗಾಗಿ ಆದಷ್ಟು ದೂರ ಇಟ್ಟು ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೇದು. ಮಕ್ಕಳು ಒಂದು ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದು ಮಾಡೋದು, ಮುದ್ದಾಡೋದು, ಬಾಯಲ್ಲಿ ಬಾಯಲ್ಲಿ ಇದು ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳಲ್ಲ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತಂದ್ರೆ ಈಗ ನಮಗೆ ಯಾಕೆ ಕಾಯಿಲೆ ಇರ್ತೋ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದಾಡೋ ಟೈಮಲ್ಲಿ ಅವ್ರಿಗೆ ಇರ್ತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದು ಏನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಳ್ಕೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನು ಹೇಳ್ತೀರಿ?
0: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾಗುತ್ತೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗೆ ಈಗ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರವ್ರು ಅಥವಾ ಕೆಮ್ತಾರೆ ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿ ಇರತಕ್ಕಂತಹ ರೋಗಾಣುಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತವೆ ವಾತಾವರಣಕ್ಕೆ. ನಾವು ಹತ್ರ ಇದ್ರೆ, ಈಗ ನಾನು ಮಾತಾಡ್ತಿರ್ತೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ರದಲ್ಲೇ ಇದ್ದೀರಾ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನಿಮ್ಗೆ ಉಸಿರಾಟದ ಮೂಲಕ ಹೋಗಿ ನಿಮಗೆ ರೋಗನ ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತು ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳಿರ್ತವೆ, ಅದನ್ನು ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸು, ಓವರ್ ಕ್ರೌಡೆಡ್ ಬಸ್ಸಸ್ಸು, ಈ ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ಗಳು ಭಾಳ, ಅವ್ರಿಗೆ ಇರ್ತಕ್ಕಂಥ ನಮಗೆ ಬಂದಮೇಲೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ಥರ ಕಾಣಿಸ್ಕೋಬೋದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬೋದು. ಹಾಗಾಗಿ ಅದೊಂದು 7-8 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಚೆನ್ನಾಗಿಲ್ಲ ಅಂದರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಕು ಹೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸ್ ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ಥರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ನನ್ನ ಅನಿಸಿಕೆ.
1: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟರ್, ಕಾರ್ಯಕ್ರಮನ ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು, ಅವನ್ನ ನಾವು ಕಾಡ್ಬೇಕಾದ್ರೆ ಇಬ್ರು ಆರೋಗ್ಯನೂ ಬಹಳ ಮುಖ್ಯ. ತಾಯಿ ಆರೋಗ್ಯನೂ ಮುಖ್ಯ, ಮಗು ಆರೋಗ್ಯನೂ ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯ ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದು ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತು ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ಥರದ ಏನಾರೇ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆಗೆ ಒಳಗಾಗದಲೇ ಮೂಢನಂಬಿಕೆಗಳನ್ನ ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನೀವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
0: ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ಇದುವರೆಗೂ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತ್ಯ

0: ವ್ಯಕ್ತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳಗ್ ಬರ್ರಿ.
1: ಬಂದೆ ಬಂದೆ, ಬಹಳ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮ ಇಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟು ಸಣ್ಣಗೈತಿ?
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
1: ಯಾಕದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
2: ಹೆಂಗ್ ಮಾಡುದ್ರಿ ಅಕ್ಕ, ಮುಂದೆ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನ್ ಎಷ್ಟ್ ಎತ್ತರ, ಎಷ್ಟ್ ಚಂದ, ಅಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ ನಿನಗ, ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ.
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ? ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸೋ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ ಮಗನಿಗೆ ಇಲ್ಲಿ ಕೆಲ್ಸಕ್ಕೆ ಸೇರಲು ಹೇಳು.
2: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ, ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗ್ ಗೊತ್ತಲ್ಲ.
2: ಅಲ್ಲಿ ಕೇಳದಂಗಾಗಿತ್ರಿ.
1: ಅಲ್ಲಿ ಮೂರು ಭಾಗದೊಳಗ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
2: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹೆಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
2: ಮಿಲಿಟರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳ್ಸುದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಾಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರೆ ಬರೀ 4 ವರ್ಷ ಅವಧಿಯೊಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದ್ರೆ ಉಳಿಕಬಹುದು, ಅಥವಾ ಬೇಡ ಅಂದ್ರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನ ನೋಡು ಎಷ್ಟು ಚಲೋ ಅದ ನೋಡು. 30,000 ಪ್ರಾರಂಭವಾಗಿ 40,000 ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ

0: ಸ್ಯಾಲರಿ ಒಳಗಿಂದು ಕಟ್ ಮಾಡಿಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕೆ ಸೇರಬಾರದು ಹೇಳು, ನಿನ್ನ ಮಗನಿಗೆ ಸೇರಕ್ ಹೇಳು ಮತ್ತ
1: ಅಂದ್ರೆ ವಾಪಸ್ ಈ ಕಡೆ ಬರ್ಬೋದಲ್ರಿ.
0: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು
1: ಇಲ್ಲಿ. ಅದು ಬಿಟ್ಟು ಬಂದ್ಮೇಲೂ ನಮಗ್ ದುಡ್ಡು ಬರ್ತಾವ ಅಂದಂಗ ಆಯ್ತಲ್ರಿ ಅಕ್ಕ.
0: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತ್ ಕಲ್ತ್ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡ್ ಬರ್ತಾನ.
1: ನಾನು ನನ್ ಮಗನಿಗೆ ಹೇಳ್ತೀನಿ ಅಕ್ಕ ಇದ್ ಮಾಡಕ.
0: ಹೇಳು, ಯಾಕಂದ್ರ ಅವ್ ಸಿಲೆಕ್ಟ್ ಆಗ್ಬಿಡ್ತಾನ ನೋಡ್.
1: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
0: ಹೌದು,
1: ಬಹಳ ಹೇಳತೀನ್ರಿ ಅವನಿಗೆ. ನೀವು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
0: ಹೌದು ಹೌದು, ಇನ್ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡ್. ಇತ್ತೋ ಓದು ಒಂದ್ ಸ್ವಲ್ಪ ನೋಡು.
1: ಎಲ್ಲೇದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ
0: ನೋಡು.
1: ನನ್ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ. ಇದು ಇಲ್ಲೇ ಇಟ್ಟೋರಿ, ನಾನು ಹೇಳ್ತೀನಿ ಅವನಿಗೆ
0: ನೋಡು. ಓದು ಒಂದ್ ಸಲ ನನ್ ಮುಂದೆ ನೋಡುನು.
1: ಹಾ, ಇಲ್ಲಿ ಐತಲ್ರಿ ಅಕ್ಕ. ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ. ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕರಿ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದ್ ಹೇಳ್ರಿ ಅಕ್ಕ, ಇದು ಬಹಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ದು ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರ.
0: ವಿಶೇಷ ತರಬೇತಿ ಅಂತ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
1: ಹಾ, ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
0: ಹೌದು,
1: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ. ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ, ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
0: ಹೌದು,
1: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವು ತಗೋಬೇಕು ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
0: ಹೌದು,
1: ನಾವು ಇದು ಎಷ್ಟೆಲ್ಲ ಗೌರ್ಮೆಂಟ್ ದವರು ಸರ್ಕಾರ ಕೊಡಾಕತ್ತೈತೆ ಅಂದ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
0: ಅದು ಮತ್ತ ಬರೀ 4 ವರ್ಷ ನೋಡು,
1: 4 ವರ್ಷ ಅಲ್ರಿ.
0: ಹೌದು,
1: ಮಾಸಿಕ ವೇತನದ ಶೇಕಡ 30%ನ ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮ್ಮ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮ್ಗೆ ಉಪಯೋಗ ಆಗ್ತೈತ್ರಿ.
0: ಅದು
1: ಇವ್ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದಿವ್ರಿಗೆ ಇಲ್ಲಿ ಸೈದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ ಅಕ್ಕ. 4 ವರ್ಷಗಳ ಸೇವೆಯ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
0: ಹೌದು,
1: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 104,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತ್ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
0: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗೆ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ಇದೇ ವರ್ಷ
1: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ ಇದನ್ನ.
0: ಹೇಳ್ಬಿಡು ಮತ್ ನನ್ ಹಂಗೆ ಶರಬತ್ ಮಾಡ್ಕೊಡ್ತೀನ್, ಹಂಗೆ ಕಳಿಸ್ತೀವ.
1: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ORS ಜ್ಯೂಸ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಟ್ಲ್ಯಾಗ ಹಾಕ್ತೀನಿ, ಯಾವಾಗ ಕುಡಿಯಂತ ಬರ್ರಿ.
0: ಹಂಗಂತಿ ಚಲೋ ಅಲ್ಲ ಅದು ಕುಡ್ಕೊಂಡಿದ್ರ.
1: ಮೂರಿ ಅಕ್ಕ, ಶರಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
0: ಹೌದಲ್ಲ, ಬಾಳ ಚಲೋ ನೋಡುವ. ಹಂಗಂದ್ರೆ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದು ಬಿಡ್ತೀನಿ.
1: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
0: ಸರಿ ಸರಿ.
2: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ.

0: ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
1: ಕವಿತಾ ದೇಶ್ಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027 ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20 ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿ

0: ಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ ಹತ್ತಾರು ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು

0: ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಒಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಒನ್ ರಾಬರಿ ಕಥೆ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ಅನುರಾಧ ಭಟ್.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ ಬಿ ಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದುವರೆಗೂ ಪ್ರಸಾರವಾಯಿತು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ 100,000 ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9 ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9 ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9 ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10 ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು.

0: ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ದ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳ್ಳೋಕೆ ಶುರು ಮಾಡಿದರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ದರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನೋಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತ. ಅದೆಲ್ಲ ಬಹಳ ಖುಷಿಯಾಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯಗ್ರಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು. ಇವ್ರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ, ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗಾಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ. ಇವ್ರ ತಲೆಗೆ ಇದೆಯಲ್ಲ ಅದೇನು ತಿಂತೇನೋ ಅಂತೇಳಿ ಮಿತ್ರನ ಕೇಳೋದು ಧೈರ್ಯ ಇಲ್ಲ. ಅವ್ನಿಗೆ ಬಡಿಸಿದ್ದಲ್ಲ ಸೇವಕ, ಅವ್ನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ. ಇವ್ ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡವಳಿಕೆ ತೋರಿಸ್ಬಾರ್ದು, ಇಂಗ್ಲೆಂಡಿದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬಾ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಸರ ಮಾಡ್ಕೊಳ್ಳಲ್ಲ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅದನ್ನ ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರು ಇಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡಬೇಕು, ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಮುಂಬೈಲಿ ಹೊಲಿಸಿ ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು. 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಹೊರಳಿಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ. ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೊ

ಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು. ದಿನಾಲೂ ಅರ್ಧ ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರು ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ ಟೋಪಿ ಹಾಕ್ಕೊಂಡಾಗ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು. ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕ್ಕೆ ಸಾಧ್ಯ ಇದೆಯಾ? ಇನ್ನೂ ಬೇರೆ ವಿಷಯಗಳಿದ್ದಾವೆ ಅಂಥೇಳಿ ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡಾನ್ಸ್ ಗೊತ್ತಿರಬೇಕು ಅಂತ. ಆಗಲಿ, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಅಂತೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆಯೂ ಆಗಿತ್ತು. ಆವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, £3 ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದರೂ ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ. ಇವ್ರು ಕೇಳಿದರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು? ಗಾಂಧೀಜಿ ಹೇಳ್ತಾರೆ, ಇದೊಂಥರ ಬೈರಾಗಿ ಲಂಗೋಟಿ ಕತೆ ಅದ.

£3 ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ. ಇವರು ಕೇಳಿದರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದು ಅಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ. ಬೈರಾಗಿ ಇದ್ದ, ಲಂಗೋಟಿ ಒಂದಿತ್ತು, ಇಲಿ ಕಡಿದು ಬರ್ತಿತ್ತದು. ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ. ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ. ಹಸು ನೋಡ್ಕೊಳ್ಳೋಕೆ ಹುಡುಗಿನ ತಗೊಂಬಂದ. ಮನೆಗೆ ಆಕೇನು ಮದುವೆ ಆದ, ಸಂಸಾರ ಶುರುವಾಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ £3, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು, ಅವನಿಗೊಂದಿಷ್ಟು ಹಣ, ಅವನ ಪ್ರೇರಣೆ ಅಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೋಕೇಶನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದು ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಆಯ್ದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಷ್ ಕಳಿಬೇಕಾಗಿಲ್ಲ. ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತರೆ ಸಭ್ಯ ಗೃಹಸ್ಥ ಆಗ್ತೀನಾ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ. ಇಲ್ಲಿ ನಾ ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ. ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ, ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ ನೃತ್ಯ, ಅದೆಲ್ಲ ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿ ಆಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೊಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ. ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ TV ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವ್ರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ ಹುಚ್ಚು. ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ 800,000 ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ. ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು, ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅದು ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚು ಆಗ್ತಾಯಿದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾಯಿದೆ ನನಗೆ. ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾಯಿದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಒಂದು ಪದ್ಧತಿ ಅದು, ಹೆಣ್ಮಕ್ಳ ಕಡೆಯಿಂದ ಕೊಡಿಸುವಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದೆನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನು ಒಂದು ಬೇರೆ ಕೊಠಡಿ ಮಾಡ್ಕೊಂಡು ಇದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ. ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯೋಷ್ಟಾದರೂ ನಡಿಬೇಕು, ನಾನು 10 ಮೈಲ್ ನಡಿಬೇಕು. ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ, ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ, ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮ್ಯಾಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚಿರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಯಬೇಕಾಗಿತ್ತು. ಹೇಳಿದ್ರಂತೆ, ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಆದ್ದರಿಂದ ಚೆನ್ನಾಗಿ ಓದ್ಕೋ ಅದನ್ನು.

0: ಅಂತ ಹೇಳಿದರು. ಲ್ಯಾಟಿನ್ ಓದೋಕ್ಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನನಗೆ ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಆಯಿತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದು 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ, ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು, ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆ ಕೂಡ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು. ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, 1 ಪೈಸಾ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗನ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲ್ಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲ್ಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. 1 ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 1 ದಿನದ ಊಟ 1.5 ಶಿಲ್ಲಿಂಗಲ್ಲಿ ಮುಗೀತಿತ್ತು. ಒಂದು ಬಹಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸಾದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು. ಆದ್ದರಿಂದ ಆತ್ಮಾನಂದ ನನ್ನ ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 5:45 ಶ್ರೋತೃಗಳಿಗೆ ಗಮನಿಸಿ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಅವಲೋಕನ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತಾಗಿ ಡಾಕ್ಟರ್ ಆಶಾ ಕೆಎಂ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45, 9:15 ಸಿಜಿ ಶಶಿಕಲಾ ಹಾಡಿರುವ ಭಾವಗೀತೆಗಳು. ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾತ್ರಿ 10:00 ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜು, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೋಶಿಶ್ ಕೆ ಲಿಯೆ ಸಪ್ನೋ ಕೋ ಪಂಖ ಲಗಾ ದೇ ಕ್ಯೂಂಕಿ ಕೋಯಿ ಭಿ ಕಾಮ ಛೋಟಿ ಸಿ ಶುರುವಾತ್ ಸೇ ಹಿ ಹೋತಾ ಹೈ. ಕಾಮ ಛೋಟಾ ಬಡಾ ನಹೀ ಹೋತಾ. ಖುದ್ ಪರ್ ಭರೋಸಾ ರಖೇ, ಕಭಿ ಹಾರ್ ನಹೀ ಮಾನೆ. ಜೀವನ್ ಮೇ ಸಫಲತಾ ಉನ್ ಲೋಗೋ ಕೋ ನಹೀ ಮಿಲ್ತಿ ಜೊ ತೇಜ್ ದೌಡತೆ ಹೈ, ಬಲ್ಕಿ ಉನ್ ಲೋಗೋ ಕೋ ಮಿಲ್ತಿ ಹೈ ಜೊ ದೌಡತೆ ರಹತೆ ಹೈ ಔರ್ ಹಮೇಶಾ ಗತಿಶೀಲ್ ರಹತೆ ಹೈ. ಔರ್ ಗತಿಶೀಲ್ ರಹನೆ ಕೆ ಲಿಯೆ ಹಮೇ ಪ್ರಯಾಸ್ ಕರ್ನಾ ಹೋತಾ ಹೈ. ಜೈಸಾ ಕಿ ಹೆಲೋ ಸಹೇಲಿ ಕಾರ್ಯಕ್ರಮ ಮೇ ಆಪ್ ಹಮೇ ಕಾಲ್ ಲಗಾನೆ ಕೆ ಲಿಯೆ ಬಾರ್ ಬಾರ್ ಪ್ರಯಾಸ್ ಕರ್ತಿ ಹೈ ಔರ್ ಸಫಲತಾ ಮಿಲ್ನೆ ಪರ್ ಖುಷಿ ಕಿ ಬರ್ಸಾತ್ ಹೋತಿ ಹೈ. ತೋ ಚಲಿಯೆ ದೇಖ್ತೆ ಹೈ ಆಜ್ ಕಿಸ್ ಶಹರ್
2: ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳೋ ಅಂತದ್ದು.
3: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕಾಗತ್ತೆ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟಿಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಅವಾಗ ಕಾನೂನಿನ ಹೋರಾಟ ಆಗತ್ತಾ?
2: ಹೌದು ಸರ್, ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರೋ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು ಮತ್ತೆ ಇಲ್ಲ ಯಾವ್ದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವ್ದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮ್ಗೆ ಸಹಕಾರ ಕೊಡಬೇಕು. ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮ್ಗೆ ಸಹಕಾರ
3: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
2: ಹೌದು. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ. ಸೊ ಅದನ್ನ ಕ್ಲೇಮ್ ಮಾಡ್ಬೇಕಂದ್ರೆ ಕಂಪಲ್ಸರಿಯಾಗಿ ನಮ್ಗೆ ಲೀಗಲ್ ಹೇರ್ಸ್ ಇಲ್ಲ ನಮ್ಮ ವಾರಸುದಾರ ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮ್ಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋ ಅಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
3: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ

0: ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: आकाशवाणी FM रेनबो 101.3 मेगाहर्ट्ज़ म्यूजिकली योर्स। ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯ ಆಗಿದೆ 3:47. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲಿ ನೋಡಿದ್ರೂ ಮದುವೆ ಮುಂಜಿ ಪೂಜೆ ಅಂತ ಶುಭ ಕಾರ್ಯಗಳು ನಡೆಯೋ ಈ ಸಮಯದಲ್ಲಿ ಸಿಹಿ ತಿಂದು ತಿಂದು ಒಂದು ರೌಂಡ್ ಎಲ್ಲರೂ ದಪ್ಪ ಆಗಿರ್ತೀವಿ. ಸ್ವೀಟ್ಸ್ ಅಂದರೆ ಇಷ್ಟ ಆಗಲ್ಲ, ಡಯಟ್ ಅಂತ ಎಷ್ಟೇ ಹೇಳಿದ್ರು ಕೂಡ ಸ್ವೀಟ್ಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಅನಿಸೋದಂತೂ ಸುಳ್ಳಲ್ಲ. ಸ್ವೀಟ್ಸ್ ಆಗಲಿ ಏನೇ ಆಗಲಿ ಯಾವುದೂ ಅತಿ ಆಗದೆ ಎಲ್ಲವೂ ಒಂದು ಲಿಮಿಟ್ನಲ್ಲಿದ್ದರೆ ಒಳ್ಳೆಯದು. ಯಾಕೆ ಸ್ವೀಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಇಂದಿನ ಹೊಂಬಿಸಿಲಿನಲ್ಲಿ ಬಾಯಲ್ಲಿ ನೀರೂರಿಸುವ ಸ್ವೀಟ್ಸ್ಗಳ ಬಗ್ಗೆನೇ ಪ್ರಶ್ನೆಗಳು ರೆಡಿಯಾಗಿದೆ. ತಡ ಮಾಡದೆ ಸ್ವೀಟ್ಸ್ ತಿನ್ನೋಣ ಬನ್ನಿ. ಓಹ್ ಸಾರಿ, ಸ್ವೀಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ನೋಡೋಣ. ಹೊಂಬಿಸಿಲಿನಲ್ಲಿ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇದನ್ನ ಇಂಡಿಯನ್ ಚೀಸ್ ಕೇಕ್ ಅಂತ ಕರೀತಾರಂತೆ. ಕೆಂಡದ ಮೇಲೆ ಬೇಯಿಸಿ ತಯಾರಿಸುವ ಈ ತಿಂಡಿ ಯಾವುದು? ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡ, ಮಾಲ್ಪುವ. ಕೆಂಡದ ಮೇಲೆ ಬೇಯಿಸುವ ಒಂದು ಒಡಿಶಾದ ಸಾಂಪ್ರದಾಯಿಕ ಸಿಹಿ ತಿಂಡಿ ಇದು. ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡ, ಮಾಲ್ಪುವ. ಉತ್ತರವನ್ನು ಕಳಿಸೋಕೆ ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ.

0: ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಪ್ರಶ್ನೆಯನ್ನ ಕೇಳಿದ್ವಿ ಇವತ್ತು ಸಿಹಿ ತಿಂಡಿಗಳ ಬಗ್ಗೆ ಪ್ರಶ್ನೆ. ನಮ್ಮ ಹೊಂಬಿಸಿಲಿನಲ್ಲಿ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನ್ಕೊಂತೀನಿ ಈ ಸಿಹಿ ತಿಂಡಿಗಳ ಹೆಸರನ್ನ ಕೇಳಿದ್ರೆ. ಪ್ರಶ್ನೆ ಕೇಳಿದ್ವಿ, ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇಂಡಿಯನ್ ಚೀಸ್ ಕೇಕ್ ಅಂತ ಇದನ್ನ ಕರೀತಾರೆ ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನೇತ್ರ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಸುಧಾಮೂರ್ತಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್, ಪದ್ಮಶ್ರೀ ಕುಟುಂಬದವರು, ಪ್ರೀತಮ್ ಹೊಸನಗರದಿಂದ, ಹಂಪೆಯಿಂದ ಜಾಫರ್, ಹಾಗೆ ದಾವಣಗೆರೆಯಿಂದ ಪ್ರಸನ್ನ ಕುಮಾರ್, ಬಿಂದು ಪ್ರಕಾಶ್, ಹಾಗೆ ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿ, ಬೂದಿಹಾಳಿಯಿಂದ ಸುಧಾ ಅವರು, ಹಾಗೆ ಪಾವಗಡದಿಂದ ಮಂಜು ದೇವಲಕೆರೆ, ರೂಪ ಪಾಂಡುರಂಗರಾವ್, ಗುಣಮತಿ ಭೀಮಪ್ಪ, ಹಾಗೆ ವಾಣಿಶ್ರೀ ಧಾರವಾಡದಿಂದ ಆನಂದ ಧೋನಿ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ರಾಕೇಶ್ ಹರಿಹರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಛೇನಾಪೋಡ. ಛೇನಾಪೋಡ ಎಂದರೆ, ಛೇನಾ ಎಂದರೆ ಗಿಣ್ಣು ಅಥವಾ ಪನ್ನೀರು, ಪೋಡ ಎಂದರೆ ಸುಡೋದು ಅಥವಾ ಬೇಯಿಸೋದು. ತಾಜಾ ಪನ್ನೀರ್, ಸಕ್ಕರೆ ಮತ್ತು ಏಲಕ್ಕಿಯನ್ನು ಬೆರೆಸಿ ಅದಕ್ಕೆ ಕ್ಯಾರಮಲ್ ರುಚಿ ಬರಲು ಕೆಂಡದ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ತಾರಂತೆ. ಆಹಾ, ಕೇಳೋಕೆ ಎಷ್ಟೊಂದು ಒಂಥರ ಹಿತಕರ, ರುಚಿಕರ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಒಂದು ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳ ಜೊತೆಗೆ ಒಂದು ಸಿಹಿ ತಿಂಡಿಯ ರೆಸಿಪಿ ಕೂಡ ನಿಮಗೆ ಇವತ್ತು ಸಿಗ್ತಾ ಇದೆ. ಸರಿಯಾದ ಉತ್ತರ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಕೇಳಾಯಿತು, ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಅಥವಾ ಸಕ್ಕರೆ ಮತ್ತು ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು? ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಿಸ್ತಾರಂತೆ ಇದನ್ನು. ಅಕ್ಕಿ ಹಿಟ್ಟಿನಲ್ಲಿ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಸಕ್ಕರೆಯ ಹೂರ್ಣ ಹಾಕಿ ಮಡಚ್ತಾರಂತೆ. ಇದಕ್ಕೆ ಆಪ್ಷನ್ಸ್ ಇದೆ: ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ನಿಮಗಿರುವ ಸಮಯಾವಕಾಶ, ರೂಪಾಯಿ ರಾಜ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆಯ ಸಮಯ ನಿಮಗಿರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

0: ಗೊತ್ತು
1: ಸಮಯ ಆಗಿದೆ 3:22. ಪ್ರಶ್ನೆಯನ್ನ ಕೇಳಿದ್ವಿ. ಆಂಧ್ರಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದಂತಹ ಪದರಗಳ ಒಳಗೆ ತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು ಅಂತ ಸರಿಯಾದ ಉತ್ತರವನ್ನ ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ ಹಾಗೆ ನಿತ್ಯ ಬುದಿಹಾಳ್ ಸುಜಾತ ಗೋಪಾಲ್ ಹಾಗೆ ಪ್ರಸಾದ್ ಶಿರವಂತೆಯಿಂದ, ಎಸ್ ನಾಗರಾಜ್ ರಾವ್ ಹೊನ್ನೂರಲ್ಲಿ ಹನುಮಂತಪುರದಿಂದ, ಗಾಯತ್ರಿ ಧಾರವಾಡದಿಂದ, ಮೀನಾಕ್ಷಿ 8 ಮೈಲಿಯಿಂದ, ವಾಣಿಶ್ರೀ ಕೂಡ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಶೋಕ್, ಶ್ರೇಯಸ್, ಶ್ರೇಯಾಂಕ್, ರಾಜೇಶ್ವರಿ, ಜನಗೌಡ, ಕಾಜಿ ಬೀಳಗಿಯಿಂದ, ಹಾಗೆ ನವೀನ್ ಅವರು, ಅರುಂಧತಿ ಗಂಗಾವತಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪೂತ ರೇಕುಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂತ ಎಂದರೆ ಲೇಪನ, ರೇಕುಲು ಎಂದರೆ ಹಾಳೆಗಳು. ವಿಶೇಷವಾದ ಮಡಕೆಯನ್ನ ಉಲ್ಟಾ ಇಟ್ಟು ಅಕ್ಕಿ ಹಿಟ್ಟಿನ ದ್ರವವನ್ನ ಬಟ್ಟೆಯಿಂದ ಸವರಿ ಕಾಗದಕ್ಕಿಂತಲೂ ತೆಳುವಾದ ಪದರಗಳಲ್ಲಿ ಇದನ್ನ ಮಾಡ್ತಾರೆ. ಈ ಪದರಗಳ ಒಳಗೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ ಪುಡಿ ಸೇರಿಸಿ ರೋಲ್ ಮಾಡ್ತಾರಂತೆ. ಇದು ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವಂತಹ ಒಂದು ಸಿಹಿ ತಿಂಡಿ. ಕೇಳಿದ್ರೇನೆ ಒಂದು ವಿಶೇಷವಾಗಿದೆ ಅನ್ಸುತ್ತೆ. ನಮ್ಮ ಮಲೆನಾಡು ಕಡೆಗಳಲ್ಲಿ ಆಲೆಮನೆ ಅಂತ ಮಾಡ್ತಾರೆ. ಕಬ್ಬನ್ನ ಕೊಯ್ಲಿನ ಟೈಮಲ್ಲಿ ಕಬ್ಬಿನ ಹಾಲನ್ನ ತೆಗೆದು ಅದನ್ನ ಅಕ್ಕಿ ಹಿಟ್ಟನ್ನ ನೆನೆಸಿಬಿಟ್ಟು ಕಬ್ಬಿನ ಹಾಲು ಮತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆವಾಗೂ ಕೂಡ ಒಂದು ಮಡಿಕೆಯನ್ನ ಇಟ್ಬಿಟ್ಟು ತೆಳುವಾದ ಪದರಗಳಂತೆ ಕೂಡ ನಮ್ಮ ಮಲೆನಾಡುಗಳಲ್ಲಿ ಕೂಡ ಮಾಡ್ತಾರೆ. ಅದನ್ನ ತೊಡೆದೇವು ಅಂತ ಕರೀತಾರೆ. ತುಪ್ಪದ ಜೊತೆಗೆ ಅದನ್ನ ತಿಂತಾ ಇದ್ವಿ ನಾವು ಚಿಕ್ಕವರಿರ್ಬೇಕಾದ್ರೆ. ಆ ತಿಂಡಿಯನ್ನ ಹೋಲುತ್ತೆ ಅಂತ ಅನ್ಸುತ್ತೆ ಈ ಪೂತ ರೇಕುಲು. ಸರಿಯಾಗಿ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಅರ್ಪಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ. ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು? ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ ನಮಗೆ ಸಂದೇಶವನ್ನು ಕಳಿಸಬೇಕು. ನೀವು 9480901013 9408001013 ನಿಮಗಿರುವ ಸಮಯಾವಕಾಶ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಪಾರು ಐ ಲವ್ ಯು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಸುನಿಲ್ ಅವರ ಸಾಹಿತ್ಯಕ್ಕೆ ಎ ಟಿ ರವೀಶ್ ಅವರ ಸಂಗೀತವಿರುವ ಗೀತೆ.

0: yours. Akashvani FM Rainbow 101.3 MHz Musically yours. ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ದೆ, ರಾಜಸ್ಥಾನದಲ್ಲಿ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಭಾಗ್ಯರಾಮಣ್ಣ, ಹಾಗೆ ಪೀಣ್ಯದಿಂದ ಸುದರ್ಶನ್, ಪ್ರೀತಮ್, ಹಾಗೆ ವತ್ಸಲಮೂರ್ತಿ, ಅನಿಲ್ ಬಿಷ್ಟಣ್ಣನವರ್ ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗ, ಹೊಸಪೇಟೆಯಿಂದ ಮಂಜು ಆರ್, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಕೆ ಎಚ್ ಬಿ ಕಾಲನಿಯಿಂದ ರಾಜ್ಕುಮಾರ್ ಕಾತರಿಕೆ ಅವರು, ಇನ್ನೂ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘೇವರ್, ಮೈದಾ ಹಿಟ್ಟಿನ ಬ್ಯಾಟರನ್ನು ಬಿಸಿ ತುಪ್ಪದಲ್ಲಿ ವಿಶೇಷವಾಗಿ ಜೇನುಗೂಡಿನ ವಿನ್ಯಾಸ ಬರುವಂತೆ ಡೀಪ್ ಫ್ರೈ ಮಾಡ್ತಾರೆ. ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಮೇಲೆ ಡ್ರೈ ಫ್ರೂಟ್ಸ್ ಅಥವಾ ರಬ್ಬರಿಯಿಂದ ಅಲಂಕರಿಸ್ತಾರಂತೆ. ರಾಜಸ್ಥಾನದ ಹವಾಮಾನಕ್ಕೆ ತಕ್ಕಂತೆ ಇದನ್ನು ಹೆಚ್ಚು ದಿನ ಕೂಡ ಇಡಬಹುದು. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಘೇವರ್ ಅಂತ ಹೇಳಿದೆ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪಶ್ಚಿಮ ಬಂಗಾಳದ ಈ ಪ್ರಸಿದ್ಧ ಸಿಹಿಯನ್ನು ಹಾಲನ್ನು ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ಇಡ್ತಾರೆ. ಬಹಳ ಸುಲಭವಾದ ಪ್ರಶ್ನೆ ಇದು. ಎಲ್ಲರೂ ಈಸಿಯಾಗಿ ಸಂದೇಶವನ್ನು ಕಳಿಸಬಹುದು ಅಂತ ಅನ್ಕೊಂತೀನಿ. ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಮಾರಿ ಗೋಲ್ಡ್ ಚಿತ್ರದಿಂದ ಅನುರಾಧ ಭಟ್ಟವರ ಗಾಯನದಲ್ಲಿ, ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ವೀರ್ ಸಮರ್ಥವರ ಸಂಗೀತವಿದೆ.

ಅರುಂಧತಿ ಗಂಗಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ ರಸಗುಲ್ಲ ಆಗಿತ್ತು. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಪಡೆದ ಸಿಹಿ ಯಾವುದು? ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಅನ್ನು ಪಡೆದಿರುವಂತಹ ಸಿಹಿ ತಿಂಡಿ ಯಾವುದು? ನಿಮಗಿರುವ ಸಮಯಾವಕಾಶ, ಒಂದು ಗೀತೆಯ ಸಮಯ, ಮಳೆ ಬಂತು, ಮಳೆ ಅಂತ ಒಂದು ಚಿತ್ರದಿಂದ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಭಾರತಿ ಮತ್ತು ಎಸ್ ಜಾನಕಿಯವರ ಗಾಯನದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತವಿದೆ.

0: Akashvani FM Rainbow 101.3 MHz Musically yours.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ.

0: ಮಲಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ಪ್ರಶ್ನೆಯನ್ನ ಕೇಳಿದ್ವಿ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ ಜಿಐ ಟ್ಯಾಗ್ ಹೊಂದಿರುವಂತಹ ಸಿಹಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಪ್ರೇಮ್ ಕುಮಾರ್ ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ತೆಲಂಗಾಣದಿಂದ ವೀರೇಶ್, ಮಂಜುನಾಥ್ ಇಂದರಗಿಯಿಂದ ವಾಣಿಶ್ರೀ ಧಾರವಾಡದಿಂದ, ಶಾಂತಾಚಾರ್ ಬೆಡಗೇರ್, ಹಾಗೆ ವಾಸಿಂ ಅಲಿ ನೇತ್ರಾ ಕೆಂಗೇರಿಯಿಂದ, ರಘುನಾರಾಯಣ್ ಕುಂಬಯ್ಯ ಭೀಮಸಂದ್ರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಬಹಳಷ್ಟು ಸಂದೇಶಗಳನ್ನು ಕೂಡ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಧಾರವಾಡ ಪೇಡ. ಉತ್ತರ ಪ್ರದೇಶದ ಉನ್ನಾವೋದಿಂದ ಪ್ಲೇಗ್ ಸಾಂಕ್ರಾಮಿಕ ಸಮಯದಲ್ಲಿ ಧಾರವಾಡಕ್ಕೆ ವಲಸೆ ಬಂದಂತಹ ಠಾಕೂರ್ ಕುಟುಂಬದವರು ಈ ಪೇಡ ತಯಾರಿಕೆಯನ್ನು ಆರಂಭಿಸಿದರು. ಹಾಲನ್ನು ನಿರಂತರವಾಗಿ ಕೈಯಾಡಿಸ್ತಾರಂತೆ, ಅದರ ಮೇಲೆ ಅದು ಕ್ಯಾರಮಲೈಸ್ ಮಾಡಿ ಇದನ್ನು ವಿಶಿಷ್ಟ ಶೈಲಿಯಲ್ಲಿ ಸಕ್ಕರೆ ಪುಡಿಯೊಂದಿಗೆ ಬೆರೆಸಿ ಮಾಡ್ತಾರೆ. ಇದು ಜಿಐ ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಗೋಕಾಕ್ ಮತ್ತು ಅಮೀನ್ಗಢ್ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣ ಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಹಾಗೂ ಜಿಗುಟಾದ ಪೌಷ್ಟಿಕ ಸಿಹಿ ಯಾವುದು? ಬಹಳ ಸುಲಭವಾದ ಪ್ರಶ್ನೆ ಇದು. ಮೂಡಿ ಬರ್ತಾ ಇರುವ ಗೀತೆ ಹಣಬಲವೋ ಜನಬಲವೋ ಅನ್ನೋ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ. ಗೋಕಾಕ್ ಮತ್ತು ಅಮೀನ್ಗಢ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಒಂದು ಆರೋಗ್ಯಕರ ಪೌಷ್ಟಿಕ ಸಿಹಿ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕಳಿಸಿದರೆ ದಿಲೀಪ್ ಕಲ್ಯಾಣ್ಕರ್, ಸುಧಾ ಶ್ರೀನಿವಾಸ್, ಪದ್ಮನಾಭನಗರದಿಂದ ರೇಣುಕಾ, ದಾವಣಗೆರೆಯಿಂದ ಆನಂದ ಧೋನಿ, ಹಾಗೆ ಬೂದಿಗೆರೆಯಿಂದ ಮುರುಳಿ, ಮೊಹಮ್ಮದ್ ಉಮರ್, ರಾಯಚೂರಿನಿಂದ ಆಶಾ ಶಣೆ, ಹಾಗೆ ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ ಅನಂತ ಟಿಕಾರೆ, ಗುರುರಾಜ್ ಸೋಮಿಯಾಜಿ, ಮಾನಸ ಎಸ್ ಎಂ ಟಿ ಬಡಾವಣೆ, ಗಂಗಾಧರ್ ದೇಸಣಕಿ, ಚಂದ್ರಮುಖಿ, ಹಾಗೆಯೇ ಜೆ ಎಸ್ ಭಾಗೀರಥಿ, ಬಸವನಗುಡಿ ಡಾಕ್ಟರ್ ಶಿವಶಂಕರಪ್ಪ, ಹೂಗಾರ್ ತಿಪ್ಪಣ್ಣ, ಕೋಳಿಹಾಳ್ ಶ್ರವಣ್ ಚಿತ್ರದುರ್ಗದಿಂದ, ಹಾಗೆ ವಿಠಲ್ ಶೆಟ್ಟಿ, ಹಾಗೆ ನಜರುಲ್ಲಾ ಫುಡ್ ಇನ್ಸ್ಪೆಕ್ಟರ್, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಕರದಂಟು, ಹೆಸರಿನಲ್ಲೇ ಇದೆ ಗೋಕಾಕಿನ ಕರದಂಟು ಅಂತ. ಕರದಂಟು ಎಂದರೆ ಕನ್ನಡದಲ್ಲಿ ಜಿಗುಟಾದ ಸಿಹಿ ಅಂತ ಅರ್ಥ. ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣದ್ರಾಕ್ಷಿ ಮತ್ತು ಅಂಟು ಬಳಸಿ ಮಾಡೋದ್ರಿಂದ ಇದು ಕೇವಲ ಸಿಹಿಯಷ್ಟೇ ಅಲ್ಲದೆ ದೇಹಕ್ಕೂ ಅತಿ ಹೆಚ್ಚು ಶಕ್ತಿ ನೀಡುವ ಪೌಷ್ಟಿಕ ಆಹಾರ ಕೂಡ ಹೌದು. ಇದು ಇಂದಿನ ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ಸಿಹಿ ತಿಂಡಿಗಳ ಬಗ್ಗೆ ಒಂದಷ್ಟು ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ ಮಾಹಿತಿಯ ಜೊತೆ ಜೊತೆಗೆ ಅದರ ಸ್ವಲ್ಪ ಚಿಕ್ಕದಾಗಿ ಅದರ ರೆಸಿಪಿ ಕೂಡ ಎಲ್ಲರೂ ಪಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಸಮಯ ಆಗಿದೆ 3:53. ಹೊಂಬಿಸಿಲಿನ ಕೊನೆ ಹಂತದಲ್ಲಿ ನಾವಿದ್ದೀವಿ. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.

ಸಮಯಾಗಿದೆ 4:46. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಈ ಸಮಯ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಸಮಯ. ಇಂದು ನಾವು ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ ಬೆಂಗಳೂರು ಆಕಾಶವಾಣಿ 101.3 ಕನ್ನಡ ಕಾಮನ ಬಿಲ್ಲಿನ ಜೊತೆ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೆ ನಿಮ್ಮ ಜೊತೆ ಆಗ್ತೀನಿ.

ಮೊದಲನೇದು ಕೈಲಾಶ ಗುಹೆ, ಕೈಲಾಶ್ ಕೇವ್ಸ್. ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಈ ಗುಹೆ ದಟ್ಟವಾದ ಕಾಡಿನ ಮಧ್ಯೆ ಒಂದು ಸಣ್ಣ ಬೆಟ್ಟದ ಮೇಲಿದೆ. ಇದು ಸುಮಾರು 100 ಮೀಟರ್ ಉದ್ದ ಇದ್ದು ಸಂಪೂರ್ಣವಾಗಿ ಕತ್ತಲೆಯಿಂದ ಆವರಿಸಿದೆ. ಇದರಲ್ಲಿ ಏನು ವಿಶೇಷತೆ ಅಂತೀರಾ, ಅಥವಾ ಏನು ವಿಸ್ಮಯ ಅಡಗಿದೆ ಅಂತ ಕೇಳ್ತೀರಾ? ಅದರ ಬಗ್ಗೆ ಮಾಹಿತಿ ಹಂಚ್ಕೋತೀನಿ ಈ ಒಂದು ಗೀತೆಯ ನಂತರ. ಮೂಡಿ ಬರ್ತಾ ಇದೆ ಸಾಗರ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವ ಗೀತೆ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಅಲ್ವಾ? ಇಂದು ವಿಸ್ಮಯ ಜಗತ್ತಿನಲ್ಲಿ ನಾವು ನಮ್ಮ ದೇಶದಲ್ಲಿರೋ ಎರಡು ಅಪರೂಪವಾದ ವಿಸ್ಮಯವಾದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
2: ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಛತ್ತೀಸ್ಗಢದಲ್ಲಿರುವ ಕೈಲಾಶ್ ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗುಹೆಗಳಲ್ಲಿನ ಕಲ್ಲುಗಳನ್ನ ಟಚ್ ಮಾಡಿದ್ರೆ ಅಥವಾ ಮುಟ್ಟಿದ್ರೆ ಮ್ಯೂಸಿಕ್ ಬರುತ್ತಂತೆ. ಇದು ಫ್ಯಾಂಟಸಿನೋ ಅಥವಾ ರಿಯಾಲಿಟಿನೋ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ? ಈ ಗುಹೆಗಳಲ್ಲಿನ ಕಲ್ಲುಗಳನ್ನ ಕೈಯಿಂದ ಮುಟ್ಟಿದ್ರೆ ಸಿತಾರ್, ವೀಣೆ ಅಥವಾ ತಬಲಾದಂತಹ ಶಬ್ದಗಳು ಬರುತ್ತಂತೆ. ಇದು ಭೂಮಿಯ ಅಡಿಯಲ್ಲಿ 100 ಆಳದಲ್ಲಿ ಇದೆ. ಇಲ್ಲಿ ಸುಣ್ಣದ ಕಲ್ಲಿನಿಂದ ಏರ್ಪಟ್ಟಿರುವ ಹಾಲೋಸ್ಟ್ರೈಪ್ಸ್ಗಳಿವೆ. ಸೈನ್ಸ್ ಪ್ರಕಾರ ಇಲ್ಲಿರುವ ಕಲ್ಲುಗಳ ಡೆನ್ಸಿಟಿ ಮತ್ತು ಹಾಲೋಸ್ಟ್ರಕ್ಚರ್ಗಳ ಕಾರಣದಿಂದ ಗಾಳಿ ಪಾಸಾಗಿ ಈ ರೀತಿ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಆದಿವಾಸಿಗಳು ಇದನ್ನು ಒಪ್ಪಲ್ಲ. ಅವರ ಪ್ರಕಾರ ಈ ಗುಹೆ ಸಾಕ್ಷಾತ್ ಶಿವನ ನಿವಾಸ ಅಂತೆ. ಇಲ್ಲಿ ಕೇಳಿಸುವ ಶಬ್ದ ಶಿವನ ಡಮರುಗದಿಂದ ಬರುವ ನಾದ ಅಂತ ನಂಬ್ತಾರಂತೆ. ಏನೇ ಆದರೂ ನಿರ್ಜೀವ ಕಲ್ಲುಗಳಿಂದ ಸಪ್ತ ಸ್ವರಗಳು ಬರುವುದು ನಿಜವಾಗಲೂ ವಿಸ್ಮಯನೇ ಸರಿ. ಒಂದು ಗೀತೆಯ ನಂತರ ನಮ್ಮ ದೇಶದ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ.

ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:29. ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು. ನಮ್ಮ ದೇಶದಲ್ಲಿರುವ ಇನ್ನೊಂದು ವಿಸ್ಮಯದ ಬಗ್ಗೆ ಹೇಳೋದಾದರೆ ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್, ಇದು ಪ್ರಕೃತಿ ಮತ್ತು ಮಾನವನ ಜಾಣ್ಮೆಗೆ ಹಿಡಿದ ಅದ್ಭುತ ಕೈಗನ್ನಡಿಯಾಗಿದೆ ಅನ್ಬಹುದು. ಇದು ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣದಿಂದ ಕಟ್ಟಿದ ಸೇತುವೆಗಳಲ್ಲ, ಬದಲಿಗೆ ಮರಗಳ ಜೀವಂತ ಬೇರುಗಳಿಂದಲೇ ರೂಪುಗೊಂಡಿರುವ ನೈಸರ್ಗಿಕ ವಿಸ್ಮಯವಾಗಿದೆ. ಮೇಘಾಲಯದ ದಟ್ಟ ಕಾಡುಗಳಲ್ಲಿ ವಾಸಿಸುವ ಖಾಸಿ ಮತ್ತು ಜೈಂತಿಯಾ ಬುಡಕಟ್ಟು ಜನಾಂಗದವರು ಈ ತಂತ್ರಜ್ಞಾನದ ಸೃಷ್ಟಿಕರ್ತರು. ಇಲ್ಲಿನ ಜನರು ರಬ್ಬರ್ ಮರದ ವೈಮಾನಿಕ ಬೇರುಗಳನ್ನು ಅಂದರೆ ಏರಿಯಲ್ ರೂಟ್ಸ್ಗಳನ್ನು ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೆಳೆಯುವಂತೆ ಅನುವು ಮಾಡಿಕೊಡ್ತಾರಂತೆ. ಬೇರುಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಆರಂಭದಲ್ಲಿ ಬಿದಿರು ಅಥವಾ ಅಡಿಕೆ ಮರದ ಜೊಳ್ಳು ಕಾಂಡಗಳನ್ನು ಆಸರೆಯಾಗಿ ಬಳಸ್ತಾರೆ. ಈ ಬೇರುಗಳು ನದಿಯ ಇನ್ನೊಂದು ಬದಿಯ ಮಣ್ಣನ್ನು ತಲುಪಿ ಗಟ್ಟಿಯಾಗಲು ಸುಮಾರು 15-30 ವರ್ಷಗಳ ಸುದೀರ್ಘ ಸಮಯ ಬೇಕಾಗುತ್ತಂತೆ. ತಲೆಮಾರುಗಳಿಂದ ಈ ಜ್ಞಾನವನ್ನು ಅವರು

ವಿಸ್ಮಯ ಜಗತ್ತಿನಲ್ಲಿ ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನ ಹಂಚ್ಕೋತಾ ಇದ್ವಿ. ನಾವು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕಾಲ ಕಳೆದಂತೆ ಇದು ಬಲಿಷ್ಠವಾಗುತ್ತಂತೆ. ಸಾಮಾನ್ಯವಾಗಿ ಸಿಮೆಂಟ್ ಸೇತುವೆಗಳು ಹಳೆಯದಾದಂತೆ ದುರ್ಬಲಗೊಳ್ತವೆ, ಆದರೆ ಈ ಜೀವಂತ ಸೇತುವೆಗಳು ಕಾಲ ಕಳೆದಂತೆ ಬೇರುಗಳು ದಪ್ಪಗಾಗಿ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಸಂಪೂರ್ಣವಾಗಿ ಬೆಳೆದ ಒಂದು ಸೇತುವೆಯು ಏಕಕಾಲಕ್ಕೆ 50ಕ್ಕೂ ಹೆಚ್ಚು ಜನರ ಭಾರವನ್ನು ಸುಲಭವಾಗಿ ತಡೆದುಕೊಳ್ಳಬಲ್ಲದು. 100 ವರ್ಷಗಳ ಆಯಸ್ಸು ಈ ಸೇತುವೆಗಳಿಗೆ. ಕೆಲವು ಸೇತುವೆಗಳು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಇಂದಿಗೂ ಸುಸ್ಥಿತಿಯಲ್ಲಿವೆಯಂತೆ. ಪ್ರಕೃತಿ ಸ್ನೇಹಿ, ಇವುಗಳಿಂದ ಪರಿಸರಕ್ಕೆ ಯಾವುದೇ ಹಾನಿಯಿಲ್ಲ. ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ಹಳ್ಳಕೊಳ್ಳಗಳನ್ನು ದಾಟಲು ಈ ಜಲ ನಿರೋಧಕ ಮಾರ್ಗಗಳು ಅತ್ಯುತ್ತಮ ಮಾರ್ಗ ಅಂತಾನೆ ಹೇಳಬಹುದು.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

ಸಮಯ ಆಗಿದೆ 4:56:58. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಷ್ಟು ಹೊತ್ತು ವಿಸ್ಮಯ ಜಗತ್ತಿನಲ್ಲಿ ಕೈಲಾಶ್ ಕೇವ್ಸ್ ಮತ್ತು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಆಗಿದೆ. ನಿಮ್ಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದೆ ಆರ್ ಜೆ ವಿನುತಾ. ಶಶಿಧರ್ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ವಿಜಯ ಪ್ರಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 MHz. ಸ್ನೇಹಿತರೆ, ಸಮಯ 5:25. ಸಂಜೆ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು

0: ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮರೆ, ಕನ್ನಡ ಚಿತ್ರಗೀತೆಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5:08:03 ಆಗ್ತಾಯಿದೆ. ಈಗ ತಾನೆ ಮಿನುಗುತಾರೆ ಕಲ್ಪನಾ ನಟಿಸಿದ ಎರಡು ಹಾಡುಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಜಯಂತಿ ನಟಿಸಿದ ಹಾಡುಗಳು.
1: ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಸ್ನೇಹಿತರೆ, 1972 ತೆರೆಗೆ ಬಂದಂಥ ನಂದ ಗೋಕುಲ ಚಿತ್ರದ ಗೀತೆ ಇದು. ಜಯಂತಿ ಡಾಕ್ಟರ್ ರಾಜ್ಕುಮಾರ್ ಹಾಡಿಗೆ ನಟನೆ ಮಾಡಿದ್ದಾರೆ, ಧ್ವನಿಯಾಗಿದ್ದಾರೆ ಪದ್ಮಭೂಷಣ ಪಿ ಸುಶೀಲ. ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಚಿ ಉದಯಶಂಕರ್ ಬರೆದ ಹಾಡಿದು.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ, ಕಪ್ಪು ಬಿಳುಪು ಮತ್ತು ನಂದಗೋಕುಲ ಚಿತ್ರದ ಗೀತೆಗಳು ಮೂಡಿಬಂದವು. ಈ ಮೂರು ಗೀತೆಗಳನ್ನು ಹಾಡಿದ ಕಲಾವಿದರು ಪದ್ಮಭೂಷಣ ಪಿ ಸುಶೀಲಾ.

ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಈ ಸಂಜೆ 7:45 ಕೇಳಲಿದ್ದೀರಿ. ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 MHz. ಸ್ನೇಹಿತರೆ, ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

0: ಕಿಳಿ ಕಥೆ
1: ಆಕಾಶದಲ್ಲಿ ಅಕಿರ. ಅದೊಂದು ರಾಜಮನೆತನದ ಊರು. ಅಲ್ಲಿ ರಾಜನಿರಲಿಲ್ಲ, ಎಲ್ಲವೂ ಮಹಾರಾಣಿಯ ಆಜ್ಞೆಯಂತೆಯೇ ನಡೆಯುತ್ತಿತ್ತು. ಮಳೆಗಾಲದ ಒಂದು ದಿನ ನಾನು ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದೆ. ಕತ್ತಲು ಕವಿಯುತ್ತಿತ್ತು, ಸುತ್ತಲೂ ಗುಡುಗು ಮಿಂಚಿನ ಸದ್ದು ಅಬ್ಬರಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಆಕಾಶದಿಂದ ಹಾರುತ್ತಾ ಬಂದ ಒಂದು ಪಕ್ಷಿ ಜೋರಾಗಿ ನನ್ನ ಭುಜಕ್ಕೆ ಹೊಡೆಯಿತು. ತಿರುಗಿ ಮೇಲೆ ನೋಡಿದರೆ ಅದು ಪಕ್ಷಿಯೋ ಮನುಷ್ಯನೋ ತಿಳಿಯಲಿಲ್ಲ, ಏಕೆಂದರೆ ಅದರ ಆಕಾರ ವಿಚಿತ್ರವಾಗಿತ್ತು. ನೋಡುವುದಕ್ಕೆ ಮನುಷ್ಯನಂತಿದ್ದು ರೆಕ್ಕೆಗಳು ಇದ್ದವು. ಚರ್ಮವಿಲ್ಲದೆ ಕೇವಲ ಮಾಂಸಖಂಡಗಳಿಂದ ಕೂಡಿದ್ದು ವಿಕಾರವಾಗಿತ್ತು. ನಾನು ಹೆದರಿ ಅಲ್ಲಿಂದ ಕಾಲು ಕೀಳಬೇಕೆಂಬಷ್ಟರಲ್ಲೇ

ಆ ವಿಕಾರವಾದ ಜೀವಿ ಮತ್ತೆ ಎದುರಿಗೆ ಬಂದಿತು. ಸಂದೇಹದಲ್ಲಿದ್ದ ನನಗೆ ಆ ಜೀವಿ ಮನುಷ್ಯವರ್ಗಕ್ಕೆ ಸೇರಿದ್ದೆಂದು ಸುಳಿವು ಸಿಕ್ಕಿದ್ದು ಅದರ ಜೋರಾದ ಶೋಕದ ಕೂಗಿನಿಂದ. ಸಮಾಧಾನದಿಂದ, ನೀನು ಯಾರು? ಯಾಕೆ ನಿನ್ನ ಆಕಾರ ಹೀಗಿದೆ? ನನ್ನಿಂದ ಏನಾಗಬೇಕು ಎಂದು ಕೇಳಿದೆ. ಆಗ ಆ ಜೀವಿ, ನನ್ನ ಹೆಸರು ಅಕಿರ. ನನ್ನ ಬಗ್ಗೆ ತಿಳಿಯಬೇಕೆಂದರೆ ಈ ಮರದ ಕೆಳಗೆ ಕುಳಿತಿರು, ಇಲ್ಲಿಗೆ ಒಬ್ಬರು ವ್ಯಕ್ತಿಗಳು ಬರುತ್ತಾರೆ, ಅವರನ್ನು ಕೇಳು ಎಂದು ವಿಕಾರವಾದ ಧ್ವನಿಯಲ್ಲಿ ಹೇಳಿ ಮಾಯವಾಯಿತು. ನಾನು ಕುತೂಹಲದಿಂದ ಅಲ್ಲೇ ಕುಳಿತೆ. ಅಲ್ಲಿಗೆ ಒಬ್ಬ ಸಾಧಾರಣ ವ್ಯಕ್ತಿ ಬಂದ. ಆತನನ್ನು, ಅಯ್ಯ, ನಿಮಗೆ ಅಕಿರ ಯಾರೆಂದು ಗೊತ್ತೇ ಎಂದು ಕೇಳಿದೆ. ಆತ ಭಯದಿಂದ ನಡುಗುತ್ತಾ, ಅಯ್ಯೋ, ಅವನು ಮನುಷ್ಯನಲ್ಲ, ಅದೊಂದು ವಿಕಾರವಾದ ಪ್ರೇತ, ನಮ್ಮೂರಿನ ನಾಶಕ್ಕಾಗಿ ಹೊಂಚು ಹಾಕುತ್ತಿದೆ ಎಂದು ಹೇಳಿ ಓಡಿಹೋದ. ನನಗೆ ಆತನ ಮಾತುಗಳು ವಿಚಿತ್ರವೆನಿಸಿದರೂ ಸರಿ ಎಂದು ಅಲ್ಲೇ ಕುಳಿತೆ. ಇನ್ನೊಬ್ಬರು ಯಾರು ಬರುವರು ಎಂದು ಕಾಯುತ್ತಾ ಕಾಯುತ್ತಾ ಕುಳಿತುಕೊಂಡೆ. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಶ್ರೀಹರಿ ಎಂಬ ನಾದ ಕಿವಿಗೆ ಬಿದ್ದಿತ್ತು. ಯಾರೆಂದು ನೋಡಿದರೆ ಅಲ್ಲಿ ಋಷಿಮುನಿಗಳಂತಿದ್ದ ಒಬ್ಬ ಮಹಾತ್ಮ ಬಂದಿದ್ದರು. ನಮಸ್ಕರಿಸಿದೆ. ಗುರುಗಳೇ, ನಿಮಗೆ ಅಕಿರನು ಯಾರೆಂದು ಗೊತ್ತಿರಬೇಕಲ್ಲವೇ? ದಯವಿಟ್ಟು ನನಗೂ ತಿಳಿಸಿ ಎಂದು ಕೇಳಿದೆ. ಅವರು ನಕ್ಕು, ಅಕಿರನೆಂದರೆ ನ್ಯಾಯ. ಎಲ್ಲಿ ನ್ಯಾಯವಿರುವುದೋ ಅಲ್ಲಿ ಅಕಿರನಿರುತ್ತಿದ್ದ. ಆದರೆ ಈಗ ಅದೊಂದು ಅನ್ಯಾಯಕ್ಕೊಳಗಾದ ಜೀವಿ, ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಪಕ್ಷಿಯಾಗಿದೆ. ಆ ಜೀವಿಗೆ ನಿನ್ನಿಂದ ಮುಕ್ತಿ ಸಿಗಬೇಕಾಗಿದೆ ಎಂದರು. ನನ್ನ ತಾರ್ಕಿಕ ಶಕ್ತಿ ಮಿತಿಮೀರಿ ಅದು ಹೇಗೆ ಸಾಧ್ಯ ಗುರುಗಳೇ ಎಂದೆ. ಋಷಿಗಳು ಅದೃಶ್ಯವಾದರು. ಇದರಲ್ಲೇನೋ ಮರ್ಮವಿದೆ ಎಂದು ಈ ವಿಚಾರ ಮೊದಲು ಮಹಾರಾಣಿಯವರಿಗೆ ತಿಳಿಸಬೇಕೆಂದು ಹೊರಟೆ. ಎದುರಿಗೆ ಒಬ್ಬ ಮಹಿಳೆ ಬಂದಳು. ಆಕೆ ಸೂಲಗಿತ್ತಿಯಾಗಿದ್ದಳು. ಆಕೆ ನನ್ನನ್ನು ಕರೆದು, ಇಂದು ಅಕಿರಣಿಗೆ ಅನ್ಯಾಯವಾದ ದಿನ, ಆದರೆ ಅದು 8 ವರ್ಷಗಳ ಹಿಂದೆ ಎಂದಳು. ಹಾಗಾದರೆ ನಿಮಗೆ ಅಕಿರನು ಗೊತ್ತೇ? ಆತನ ಕಥೆ ದಯವಿಟ್ಟು ನನಗೆ ತಿಳಿಸುವಿರಾ ಎಂದು ಕೇಳಿದೆ. ಆಕೆ, ಅದಕ್ಕಾಗಿಯೇ ಬಂದಿರುವೆ ಕೇಳು. ಅಕಿರನು ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಆ ಸಂಸ್ಥಾನಕ್ಕೆ ರಾಜನಿರಲಿಲ್ಲ, ಆದರೆ ಇಬ್ಬರು ಮಹಾರಾಣಿಯರಿದ್ದರು. ಹಿರಿಯ ರಾಣಿ ಗರ್ಭಿಣಿಯಾಗಿರುವಾಗ ರಾಜ ಯುದ್ಧದಲ್ಲಿ ತೀರಿಹೋದ. ಹಿರಿಯ ರಾಣಿಯ ಮಗನೇ ಅಕಿರ, ಆದರೆ ಅದು ಅವನಿಗೂ ಗೊತ್ತಿರಲಿಲ್ಲ, ಊರ ಜನರಿಗೂ ಗೊತ್ತಿರಲಿಲ್ಲ. ಏಕೆಂದರೆ ಜನಿಸಿದ ಕೂಡಲೇ ತಾಯಿ ಮಗು ಇಬ್ಬರೂ ಹೆರಿಗೆಯಲ್ಲೇ ತೀರಿಹೋದರೆಂಬ ಸುದ್ದಿಯನ್ನು ಸೂಲಗಿತ್ತಿಯಾದ ನನ್ನಿಂದ ಕಿರಿಯ ರಾಣಿ ಹೇಳಿಸಿದ್ದಳು. ಅಂದಿನಿಂದ ಅಕಿರ ಜೀತದಾಳಿನ ಮಗನಾಗಿ ಬೆಳೆದ. ಮುಂದೆ ಅರಮನೆಯ ವ್ಯವಸ್ಥೆಯೆಲ್ಲ ಆತನ ಉಸ್ತುವಾರಿಯಲ್ಲಿಯೇ ನಡೆಯುತ್ತಿತ್ತು. ಒಂದು ದಿನ ಮಹಾರಾಣಿ ವಾಯುವಿಹಾರಕ್ಕೆಂದು ಹೋದಾಗ ಅರಮನೆಯಲ್ಲಿದ್ದ ನೆಲಮಾಳಿಗೆಯಿಂದ ಏನೋ ಸದ್ದು ಕೇಳಿಬಂತು. ಅಕಿರ ಅದೇನೆಂದು ನೋಡಲು ಹೋದ. ಒಬ್ಬ ನಡುವಯಸ್ಸಿನ ಮಹಿಳೆ ಆಹಾರ ನೀರು ಇಲ್ಲದೆ ಬಳಲುತ್ತಿರುವುದನ್ನು ಕಂಡು ಗಾಬರಿಯಾದ. ಮನಸ್ಸಿನಲ್ಲಿ ಏನೋ ತಳಮಳ. ಅದೇ ಸಮಯಕ್ಕೆ ವಾಯುವಿಹಾರ ಮುಗಿಸಿ ಮಹಾರಾಣಿ ಬಂದಳು. ಕೋಪದಿಂದ ಜೋರಾಗಿ ನಗುತ್ತಾ, ಕೊನೆಗೂ ಸೇರಿದಿರೇ ಎಂದಳು. ಯಾವ ಮಹಾರಾಣಿ ಹೆರಿಗೆಯಲ್ಲಿ ಮಗುವಿನ ಸಮೇತ ಸತ್ತು ಹೋದಳೆಂದು ನೀನು ತಿಳಿದಿರುವೆಯೋ ಅವರೇ ನೀವಿಬ್ಬರು ಎಂಬ ಘೋರ ಸತ್ಯವನ್ನು ಅಕಿರನಿಗೆ ಹೇಳಿದಳು. ಅಕಿರನು ಗದ್ಗದಿತನಾದ. ಇನ್ನು ಸತ್ಯ ತಿಳಿದ ಅಕಿರ ಸುಮ್ಮನಿರಲಾರ ಎಂದು ಮನಗಂಡ ರಾಣಿ ಅವನನ್ನು ಸುಳ್ಳು ಆಪಾದನೆ ಮೇಲೆ ಗಲ್ಲಿಗೇರಿಸಿ ಅವನ ದೇಹವನ್ನು ಮಾಂಸದ ತುಂಡುಗಳಂತೆ ಎಸೆದಳು. ಅಂದಿನಿಂದ ಅಕಿರ ಮಾಂಸದ ತುಂಡುಗಳಂತೆಯೇ ವಿಕಾರವಾಗಿ ತನಗಾದ ಅನ್ಯಾಯಕ್ಕೆ ನ್ಯಾಯ ಹುಡುಕಲು ಅಲೆಯುತ್ತಿದ್ದಾನೆ. ಆತನಿಗೆ ಮುಕ್ತಿ ಸಿಗಬೇಕೆಂದರೆ ಈ ದಿನ ರಾತ್ರಿ 12 ಗಂಟೆಯೊಳಗೆ ನೆಲಮಾಳಿಗೆಯಲ್ಲಿರುವ ಮಹಾರಾಣಿ ಹೊರಗೆ ಬರಬೇಕೆಂದು ಹೇಳಿ ಸೂಲಗಿತ್ತಿ ಹೊರಟು ಹೋದಳು. ಅಕಿರನ ಕತೆ ಕೇಳಿ ಒಂದು ಕ್ಷಣ ನಡುಕದಿಂದ ಅಲ್ಲೇ ನಿಂತು ಯೋಚಿಸಿದೆ. ಕೊನೆಗೆ ಕೊರವಂಜಿ ವೇಷದಲ್ಲಿ ಅರಮನೆಗೆ ಹೋದೆ. ರಾಣಿ ಹೊರಗೆ ಬಂದಳು. ಈ ಮನೆಯಾಗ 20 ವರ್ಷದಿಂದ ಒಂದು ಜೀವ ನರಳಾಕತ್ತೈತಿ ತಾಯಿ ಎಂದೆ. ರಾಣಿಯು ಆಶ್ಚರ್ಯದಿಂದ ಎಲ್ಲ ಸೈನಿಕರನ್ನು ಕಳುಹಿಸಿ ಒಬ್ಬಳೇ ನನ್ನ ಹತ್ತಿರ ಬಂದಳು. ಏನು ಹೇಳುತ್ತಿರುವೆ ಎಂದಳು. ತಾಯಿ, ಇದು ನನ್ನ ಮಾತಲ್ಲ, ನನ್ನ ಬಾಯೊಳಗ ಆ ದೇವಿ ನುಡಿಸಾಕತ್ತಾಳ. ಈ ಅರಮನೆಯಾಗ ಒಂದು ಜೀವ ನರಳಾಕತ್ತೈತಿ. ರಾಜ್ಯವಾಳಬೇಕಾದ ಯುವರಾಜನ ಕೊಲೆಯಾಗೈತಿ. ಕೊಲೆಗಾರರ ಸಂಹಾರ ಈ ದಿನ ನಡೀತೈತೆ ತಾಯಿ, ನಡೀತೈತೆ ಎಂದೆ. ರಾಣಿ ಹೆದರಿ, ಇದಕ್ಕೆ ಪರಿಹಾರವಿಲ್ಲವೇ ಎಂದಳು. ಐತೆ ತಾಯಿ, ಈ ದಿನ ರಾತ್ರಿ 12ರೊಳಗ ನರಳುತ್ತಿರುವ ಜೀವ ಬಿಡುಗಡೆ ಹೊಂದಿ ಊರ ಜನರೆದುರು ನಿಲ್ಲಬೇಕು ಎಂದೆ. ರಾಣಿ ಭಯದಿಂದ ಊರ ಜನರನ್ನೆಲ್ಲ ಸೇರಿಸಿ ನೆಲಮಾಳಿಗೆಯಲ್ಲಿದ್ದ ಹಿರಿಯ ರಾಣಿಯನ್ನು ಪೋಷಾಕುಗಳ ಸಮೇತ ಜನರೆದುರು ನಿಲ್ಲಿಸಿದಳು. ಅದೇ ಸಮಯಕ್ಕೆ ಸಂತೋಷದಿಂದ ಜೋರಾಗಿ ಕೂಗುತ್ತಾ ಹಾರುತ್ತ

ಬಂದ ಅಕಿರ ತನ್ನ ಸಾವಿಗೆ ಕಾರಣಳಾದ ರಾಣಿಯನ್ನ ರೆಕ್ಕೆಯಲ್ಲಿ ಹಿಡಿದುಕೊಂಡು ಆಕಾಶದತ್ತ ಹೊರಟ. ಜನರೆಲ್ಲ ಆಕಾಶದತ್ತ ನೋಡುತ್ತಾ ಇಂದು ಅಕಿರನಿಗೆ ಮುಕ್ತಿ ಸಿಕ್ಕಿತೆಂದು ಸಂತೋಷದಿಂದ ಕಣ್ಣೀರು ಹರಿಸಿದರು. ಕಥೆಯ ಸಾರಾಂಶ, ಸತ್ಯವನ್ನು ಶಾಶ್ವತವಾಗಿ ಬಚ್ಚಿಡಲು ಸಾಧ್ಯವಿಲ್ಲ, ನ್ಯಾಯಕ್ಕೆ ಜಯ ಸಿಗಲೇಬೇಕು, ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಕಥೆಯ ಹೆಸರು ಸತ್ಯದ ಬೆಳಕು. ಆನಂದಪುರ ಎಂಬುದು ಹಸಿರು ಹೊಲಗಳ ನಡುವೆ ಇರುವ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಿತವಾಗಿದ್ದವರು, ಸ್ನೇಹಪೂರ್ಣವಾಗಿ ಬದುಕುತ್ತಿದ್ದವರು. ಆ ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದ ರವಿ ಎಂಬ ಬಾಲಕ ಎಲ್ಲರಿಗೂ ಪ್ರೀತಿಯವನಾಗಿದ್ದ. ಅವನು ಸದಾ ಸತ್ಯವನ್ನೇ ನುಡಿಯುತ್ತಿದ್ದ, ಸರಳ ವ್ಯಕ್ತಿತ್ವದೊಂದಿಗೆ ಬದುಕನ್ನು ಸಾಗಿಸುತ್ತಿದ್ದ. ಆದರೆ ಅವನ ಸ್ನೇಹಿತ ಮನೋಜ್ ಸ್ವಲ್ಪ ಬೇರೆ ಸ್ವಭಾವದವನಾಗಿದ್ದ. ಅವನು ಕೆಲವೊಮ್ಮೆ ಸಣ್ಣ ಸುಳ್ಳು ಹೇಳಿ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ. ಒಂದು ದಿನ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಮಕ್ಕಳನ್ನು ಸೇರಿಸಿ ಹೀಗೆಂದು ಹೇಳಿದರು, ನಮ್ಮ ಶಾಲೆಯಲ್ಲಿ ಪ್ರಾಮಾಣಿಕತೆಯ ವಾರವನ್ನು ಆಚರಿಸುತ್ತಿದ್ದೇವೆ. ಈ ವಾರದಲ್ಲಿ ಯಾರು ನಿಜವಾದ ಸತ್ಯ ಮತ್ತು ನಡತೆಯನ್ನು ತೋರಿಸುತ್ತಾರೋ ಅವರಿಗೆ ವಿಶೇಷ ಬಹುಮಾನ ಇದೆ. ಈ ಮಾತು ಕೇಳುತ್ತಿದ್ದಂತೆ ಎಲ್ಲ ಮಕ್ಕಳಿಗೂ ಉತ್ಸಾಹ ತುಂಬಿತು. ರವಿ ಇದನ್ನು ಒಳ್ಳೆಯ ಅವಕಾಶವೆಂದುಕೊಂಡನು, ಸತ್ಯದ ಮಾರ್ಗದಲ್ಲಿಯೇ ನಡೆಯಬೇಕು ಎಂದು ನಿರ್ಧರಿಸಿದನು. ಆದರೆ ಮನೋಜ್ ಯಾವುದೇ ರೀತಿಯಲ್ಲಾಗಲಿ ಬಹುಮಾನವನ್ನು ಗೆಲ್ಲಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡನು. ಮುಂದಿನ ದಿನ ಬೆಳಗ್ಗೆ ರವಿ ಮತ್ತು ಮನೋಜ್ ಶಾಲೆಗೆ ಹೋಗುತ್ತಿದ್ದಾಗ ದಾರಿಯ ಬದಿಯಲ್ಲಿ ಒಂದು ಹಳೆಯ ಚೀಲ ಕಂಡುಬಂತು. ಕುತೂಹಲದಿಂದ ಅದನ್ನು ತೆರೆದಾಗ ಅದರೊಳಗೆ ತುಂಬ ಹಣ ಮತ್ತು ಒಂದು ಚೀಟಿ ಕಂಡುಬಂತು. ಆ ಚೀಟಿಯಲ್ಲಿ, ಈ ಹಣವನ್ನು ನನ್ನ ಜೀವನದ ಸಂಗ್ರಹವಾಗಿ ಇಟ್ಟಿದ್ದೇನೆ, ದಯವಿಟ್ಟು ಕಂಡವರು ಹಿಂತಿರುಗಿಸಿ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿ ರವಿಯ ಹೃದಯ ತಕ್ಷಣ ಕರಗಿತು. ಆದರೆ ಮನೋಜ್ ಹೇಳಿದ, ಇದು ನಮ್ಮ ಅದೃಷ್ಟ, ಯಾರಿಗೂ ಗೊತ್ತಾಗುವುದಿಲ್ಲ, ಇದನ್ನು ನಾವು ಇಟ್ಟುಕೊಳ್ಳೋಣ. ಆದರೆ ರವಿ ಗಂಭೀರವಾಗಿ ಹೇಳಿದ, ಇದು ತಪ್ಪು, ಯಾರೋ ತಮ್ಮ ಶ್ರಮದಿಂದ ಗಳಿಸಿದ ಹಣ ಇದು, ನಾವು ಇದನ್ನು ಅವರಿಗೆ ಹಿಂತಿರುಗಿಸಬೇಕು. ಇಬ್ಬರ ನಡುವೆ ಸ್ವಲ್ಪ ವಾದ ನಡೆಯಿತು. ಕೊನೆಗೆ ರವಿ ಮನೋಜನನ್ನು ಒಪ್ಪಿಸಿ, ನಾವು ಇದನ್ನು ಶಿಕ್ಷಕರಿಗೆ ಕೊಡೋಣ, ಅವರು ಸರಿಯಾದ ವ್ಯಕ್ತಿಗೆ ತಲುಪಿಸುತ್ತಾರೆ ಎಂದರು. ಶಾಲೆಗೆ ತಲುಪಿದ ನಂತರ ಅವರು ಚೀಲವನ್ನು ಶಿಕ್ಷಕರಿಗೆ ನೀಡಿದರು. ಶಿಕ್ಷಕರು ಅವರ ಸತ್ಯವಂತಿಕೆಯನ್ನು ಮೆಚ್ಚಿದರು ಮತ್ತು ಮುಖ್ಯೋಪಾಧ್ಯಾಯರಿಗೆ ಈ ವಿಷಯವನ್ನು ತಿಳಿಸಿದರು. ಕೆಲವು ಗಂಟೆಗಳ ನಂತರ ಆ ಹಣ ಕಳೆದುಕೊಂಡಿದ್ದ ಒಬ್ಬ ವೃದ್ಧ ವ್ಯಕ್ತಿಗೆ ಕರೆ ಮಾಡಿ ಶಾಲೆಗೆ ಕರೆಯಿಸಿಕೊಂಡರು. ಅವನು ತುಂಬ ಚಿಂತೆಯಿಂದಿದ್ದ, ಏಕೆಂದರೆ ಆ ಹಣವೇ ಅವನ ಬದುಕಿನ ಆಧಾರವಾಗಿತ್ತು. ತನ್ನ ಚೀಲವನ್ನು ಮರಳಿ ಪಡೆದಾಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅದು ಸಂತೋಷದ, ಆನಂದ ಭಾಷ್ಪದ ಕಣ್ಣೀರಾಗಿತ್ತು. ಮುಖ್ಯೋಪಾಧ್ಯಾಯರು ಎಲ್ಲ ವಿದ್ಯಾರ್ಥಿಗಳ ಮುಂದೆ, ಇಂದು ನಮಗೆ ನಿಜವಾದ ಪಾಠ ಕಲಿಸಿದವನು ರವಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ಅವನು ಸುಲಭವಾದ ತಪ್ಪು ಮಾರ್ಗವನ್ನು ಬಿಟ್ಟು ಕಠಿಣವಾದ ಸತ್ಯದ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ. ಎಲ್ಲರೂ ರವಿಗೆ ಚಪ್ಪಾಳೆಯೊಂದಿಗೆ ಅಭಿನಂದಿಸಿದರು. ಮನೋಜ್ ಈ ಎಲ್ಲವನ್ನು ನೋಡಿ ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ನಾಚಿಕೆಯಿಂದ ರವಿಯ ಬಳಿ ಬಂದು, ನನ್ನ ತಪ್ಪನ್ನು ಕ್ಷಮಿಸು, ಮುಂದೆ ನಾನೂ ಕೂಡ ಸತ್ಯದ ಮಾರ್ಗದಲ್ಲೇ ನಡೆಯುತ್ತೇನೆ ಎಂದನು. ಆ ದಿನದಿಂದ ಮನೋಜ್ ಬದಲಾದನು. ಅವನು ಸುಳ್ಳನ್ನು ಬಿಟ್ಟು ಸತ್ಯವನ್ನು ಅಳವಡಿಸಿಕೊಂಡನು. ರವಿ ಮತ್ತು ಮನೋಜ್ ಇಬ್ಬರು ಹಳ್ಳಿಯ ಮಕ್ಕಳಿಗೆ ಮಾದರಿಯಾದರು. ಆನಂದಪುರ ಹಳ್ಳಿಯಲ್ಲಿ ಈ ಘಟನೆ ಒಂದು ಪಾಠವಾಗಿ ಉಳಿಯಿತು. ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂಬ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಸತ್ಯದ ಮಾರ್ಗವು ಕೆಲವೊಮ್ಮೆ ಕಷ್ಟಕರವಾಗಿರಬಹುದು, ಆದರೆ ಅದು ನಮ್ಮನ್ನು ಯಾವಾಗಲೂ ಗೌರವ ಮತ್ತು ಶಾಂತಿಯತ್ತ ಕರೆದೊಯ್ಯುತ್ತದೆ. ಸುಳ್ಳು ತಾತ್ಕಾಲಿಕವಾಗಿ ಲಾಭ ನೀಡಿದರೂ ಅದು ಮನಸ್ಸಿಗೆ ಭಾರವಾಗುತ್ತದೆ. ಸತ್ಯ ಮಾತ್ರ ಹೃದಯಕ್ಕೆ ನಿಜವಾದ ನೆಮ್ಮದಿಯನ್ನು ನೀಡುತ್ತದೆ. ಪ್ರಾಮಾಣಿಕತೆ ಎಂಬುದು ಕೇವಲ ಒಳ್ಳೆಯ ಗುಣವಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಮಹತ್ತರ ಶಕ್ತಿಯಾಗಿದೆ. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ದುರ್ಬಲತೆಯಲ್ಲ, ಅದು ನಿಜವಾದ ಧೈರ್ಯದ ಸಂಕೇತವಾಗಿದೆ. ಜೀವನದಲ್ಲಿ ಎಷ್ಟು ಪರೀಕ್ಷೆಗಳು ಬಂದರೂ ಸತ್ಯವನ್ನು ಹಿಡಿದುಕೊಂಡವನು ಕೊನೆಯಲ್ಲಿ ಗೆಲುವನ್ನು ಸಾಧಿಸುತ್ತಾನೆ. ಆದ್ದರಿಂದ ಯಾವ ಸಂದರ್ಭದಲ್ಲಾದರೂ ಸತ್ಯವನ್ನು ಆರಿಸಿಕೊಳ್ಳಬೇಕು, ಏಕೆಂದರೆ ತಡವಾದರೂ ಸತ್ಯವೇ ಸದಾ ಜಯಿಸುತ್ತದೆ.

ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆ ನುಡಿದವರು ಮಹಾತ್ಮ ಗಾಂಧೀಜಿ.

ಸ್ನೇಹಿತರೆ, ವಿಜಯ ಪ್ರಾಕಾಶವಾಣಿ ಕೇಂದ್ರವಿದು. ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಜ್. ವಿಜಯಪುರ ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

0: ಆಕಾಶವಾಣಿ ವಿಜಯಪುರ. ಈಗ ಕೇಳಿ, ನಿನ್ನೆ ದಿನಾಂಕ 21/5/2026 ಗುರುವಾರ ಬೆಳಿಗ್ಗೆ 10:30 ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಆಶ್ರಮ ರಸ್ತೆ, ಐಶ್ವರ್ಯನಗರ, ವಿಜಯಪುರ. ಇಲ್ಲಿ ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೇ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭದ ಬಾನುಲಿ ವರದಿ.
1: ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ದಂಪತಿಗಳ 5ನೇ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭವು ವಿಜಯಪುರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ನಿನ್ನೆ ದಿನಾಂಕ 21/5/2026 ಜರುಗಿತು. ಇಂಡಿ ರಸ್ತೆಯಲ್ಲಿರುವ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಆರ್ ಆರ್ ಕಲ್ಲೂರ್ ದಂಪತಿಗಳ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅನಾವರಣ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿದರು. ಆನಂತರ ವೇದಿಕೆ ಕಾರ್ಯಕ್ರಮವು ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಸಮ್ಮೇಳನಗೊಂಡಿತು. ವೀರೇಶ್ ವಾಲಿ ಮತ್ತು ತಂಡದವರಿಂದ ವಚನ ಗಾಯನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು.

ಆನಂತರ ಸಚಿನ್ ಎಂ ಕಲ್ಲೂರ್ ಅವರು ವೇದಿಕೆ ಮೇಲಿರುವ ಸ್ವಾಮೀಜಿ ಮತ್ತು ಗಣ್ಯಮಾನ್ಯರಿಗೆ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ವಿಜಯಪುರದ ವನಶ್ರೀ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಜಯಬಸವ ಕುಮಾರ ಮಹಾಸ್ವಾಮಿಗಳು, ಹರಿಹರದ ಶ್ರೀ ಮಹಾವೇಮನಯೋಗಿ ಸಂಸ್ಥಾನ ಮಠ ರೆಡ್ಡಿ ಗುರುಪೀಠದ ಪರಮ ಪೂಜ್ಯ ಶ್ರೀ ವೇಮನಾನಂದ ಸ್ವಾಮೀಜಿಗಳು, ಇಲ್ಕಲ್ನ ಚಿತ್ತರಗಿ ಶ್ರೀ ವಿಜಯ ಮಹಾಂತ ಸಂಸ್ಥಾನ ಮಠದ ಶ್ರೀ ಗುರುಬಸವ ಮಹಾಂತ ಸ್ವಾಮಿಗಳು, ಹಿರೇರು

0: ಮುಕ್ತಿ ಮಂದಿರದ ಮಾತೋಶ್ರೀ ಸುಗಲಾದೇವಿ ಅಮ್ಮನವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಶಾಸಕರಾದ ಶ್ರೀ ಅಜಯ್ ಸಿಂಗ್ ಅವರು, ಇಂಡಿ ಕ್ಷೇತ್ರದ ಶಾಸಕರಾದ ಯಶವಂತರಾಯ್ಗೌಡ ವಿ ಪಾಟೀಲ್ ಅವರು, ಮಾಜಿ ಕೇಂದ್ರ ಸಚಿವರು ವಿಜಯಪುರದ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿ ಅವರು, ಮಾಜಿ ಕೇಂದ್ರ ಸಚಿವರು ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ರಾ ಪಾಟೀಲ್ ಯತ್ನಾಳ್ ಅವರು, ಬಾಗಲಕೋಟೆ ಜಿಲ್ಲೆ ಸಂಸದರಾದ ಪಿಸಿ ಗದ್ದಿಗೌಡರವರು, ಮಾಜಿ ಸಚಿವರಾದ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು, ಮಾಜಿ ಸಚಿವರಾದ ಶ್ರೀ ಎಸ್ ಕೆ ಬೆಳ್ಳುಬಿ ಅವರು, ನಾಟಾನ್ ಕ್ಷೇತ್ರದ ಶಾಸಕರಾದ ಶ್ರೀ ವಿಠಲ್ ಕಟಕ್ದೊಂಡ್ ಅವರು, ಸಿಂದಗಿ ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಎಂ ಅನುಗುಳಿ ಅವರು, ದೇವರಿಪ್ರಗಿ ಕ್ಷೇತ್ರದ ಶಾಸಕರಾದ ಶ್ರೀ ರಾಜುಗೌಡ ಪಾಟೀಲ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬಿ ಜಿ ಪಾಟೀಲ್ ಹಲಸಂಗಿ ಅವರು, ಜಿ ಎಸ್ ನ್ಯಾಮಗೌಡ ಅವರು, ಅರುಣ್ ಶಾಪೂರ್ ಅವರು, ಮಾಜಿ ಶಾಸಕರಾದ ಎಚ್ ಆರ್ ಆಲ್ಗೂರ್ ಅವರು, ರಮೇಶ್ ಭೂಸ್ನೂರ್ ಅವರು, ದೇವಾನಂದ್ ಚೌಹಾಣ್ ಅವರು, ಎಚ್ ಕೆ ಇ ಸೊಸೈಟಿ ಕಲಬುರಗಿಯ ಮಾಜಿ ನಿರ್ದೇಶಕರಾದ ಶ್ರೀ ಶಿವಾನಂದ್ ಮಾನ್ಕರ್ ಅವರು, ವಿಜಯಪುರದ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ರಾಜಶೇಖರ್ ಗುರುದಿನಿ ಅವರು, ಶ್ರೀ ಸೋಮನಗೌಡ ಪಾಟೀಲ್ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಸ್ವಾಮೀಜಿಗಳಿಗೆ ಗಣ್ಯಮಾನ್ಯರಿಗೆ ಸನ್ಮಾನಿಸಲಾಯಿತು. ಸಿಕ್ಯಾಬ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
1: ರೈತಿಗೆ ಪಾತ್ರ ಆದವರು ನಮ್ಮ ಕಲ್ಲೂರ ಕಾಕ. ರೈತ ಪರವಾಗಿ ಮುಖ್ಯಮಂತ್ರಿ ಗುಂಡೂರಾಯರಿಗೆ ಬೆಳ್ಳಿಯ ಪಂಪ್ಸೆಟ್ ನೀಡಿ ಬೆಳ್ಳಿಯ ಪಂಪ್ಸೆಟ್ ಕಲ್ಲೂರು ಕಾಕ ಎಂದೇ ಹೆಸರಾದವರು ರೈತರ ಜೊತೆಗೆ ನಂತು ಹೋರಾಟ ಮಾಡಿದವರು. ಶಿಕ್ಷಣ, ಸಹಕಾರ, ಸಾಮಾಜಿಕ ನೆಲೆ, ಧಾರ್ಮಿಕ ನೆಲೆ, ಜೊತೆ ಜೊತೆಗೆ ಜ್ಯೋತಿಯ ನೆಲೆ, ಎಲ್ಲಿ ಬೆಳಕು ಕಾಣುತ್ತಾ ಕಾವಲಾಗಿ ನಿಂತು ಭದ್ರತೆಯ ನೀಡಿದವರು. ಆಗುವವರು ಆಗದವರು ಎಲ್ಲರೂ ನಮ್ಮವರು ಎಂದು ಸರ್ವರ ಕೈ ಹಿಡಿಯುತ್ತಾ ಸಂತೋಷದಿ ಬೆಳಕನ್ನು ಬಾಳನ್ನು ಬಾಳಿದವರು ನಮ್ಮ ಕಲ್ಲೂರ ಕಾಕ. ಮಹಿಳಾಪರ ಚಿಂತನೆಯ ನೆರಳಿನಲ್ಲಿ ಮೀನಾಕ್ಷಿ ಅಮ್ಮನವರ ಬೆನ್ನೆಲುಬಾಗಿ ನಿಂತವರು. ಅವರ ಸೇವೆ ಅವರಿಗೇ ಸನ್ಮಾನ. ಬ್ಯಾಂಕಿಗೆ ಎಷ್ಟೋ ಸನ್ಮಾನಗಳು ಬಂದರೂ ಅವರು ಅಮ್ಮನವರಿಗೆ ಸನ್ಮಾನ ಸಲ್ಲಬೇಕು, ಅವರು ದುಡಿದಿದ್ದಾರೆ ಅವರು ದುಡಿದಿದ್ದಾರೆ ಅನ್ನುವಂತಹ ಒಂದು ಧ್ಯೇಯೋದ್ದೇಶ ಅವರಲ್ಲಿ ಇತ್ತು.
0: ಆನಂತರ ಆರ್ ಆರ್ ಕಲ್ಲೂರ್ ಅವರು ನಡೆದು ಬಂದ ಹಾದಿಯ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು.
2: ಇಂಡಿ ಮತಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಗೊಂಡ ಅವಧಿಯಲ್ಲಿ ತಮ್ಮ ಕಾರ್ಯಕ್ಷೇತ್ರದ ಕಾರ್ಯ ಮಾಡುವುದು ಅಷ್ಟೇ ಅಲ್ಲದೇನೆ ವಿಜಯಪುರ ನಗರದ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರ, ಡಾ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ನಿರ್ಮಾಣದಲ್ಲಿ ಜಿಲ್ಲೆಯ ನಾಯಕರಲ್ಲಿ ಇವರೂ ಒಬ್ಬರು. ಗಾಣಿಗ ಸಮಾಜಕ್ಕೆ 2A ಮೀಸಲಾತಿ ಒದಗಿಸುವಲ್ಲಿ ಇವರ ಕೊಡುಗೆ ಅಪಾರವಾದದ್ದು. ಅಷ್ಟೇ ಅಲ್ಲದೇನೆ ಇಂಡಿಯಲ್ಲಿ ಶ್ರೀ ಶಾಂತೇಶ್ವರ ವಿದ್ಯಾವರ್ತಕ ಸಂಘದ ಅಡಿಯಲ್ಲಿ ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿ ಗ್ರಾಮೀಣ ಬಡ ಮಕ್ಕಳ ವಿದ್ಯಾ ಅಧ್ಯಯನಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟದ್ದು ಅವರ ಶಿಕ್ಷಣ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ.
0: ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆನಂತರ ಶ್ರೀಗಳು ತಮ್ಮ ಉದ್ಘಾಟನಾ ಭಾಷಣ ಮೂಲಕ ಆಶೀರ್ವಚನ ನೀಡಿದರು.
3: ರಾಜಕೀಯವಾಗಿ ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಕೂಡ ದಂಪತಿಗಳು ಒಟ್ಟಾಗಿ ಹೋಗ್ತಿದ್ದಂತಹ ಒಂದು ಒಳ್ಳೆ ಕುಟುಂಬ ಅಂತಂದ್ರೆ ಕಲ್ಲೂರು ಅವರಿಗೆ ಸೇರುವಂತಹದ್ದು. ಅವರೇನೇ ಕೆಲಸ ಮಾಡಿದ್ರು ಕೂಡ ಅದು ಜನಸೇವೆ ಕಾರ್ಯ, ದೇವತಾ ಕಾರ್ಯ ಅಂತ ಹೇಳುದು. ತಮಗೆ ಇದ್ದಂತಹ ಸಂಪತ್ತನ್ನ ಸಾರ್ವಜನಿಕ ಉದ್ದೇಶಗಳಿಗೆ ವಿನಿಯೋಗಿಸಿದಂತಹ ಅಪರೂಪದ ರಾಜಕಾರಣಿಗಳು ಕಲ್ಲೂರು ಅವರು. ಸದುವಿನವೇ ಸದಾಶಿವನ ಒಲಮೆ ಅಂತನ್ನುವ ಹಾಗೆ ಬಾಗಿದ ತಲೆ ಮುಗಿದ ಕೈ ಎನ್ನುವಂತಹ ಬಸವಣ್ಣನ ಮಾತುಗಳಿಗೆ ವ್ಯಾಖ್ಯಾನದಂತೆ ಬದುಕಿದಂತಹವರು ಕಲ್ಲೂರವರು. ಸದಾ ಅದೇ ವಿನಯಶೀಲತೆ, ಎಲ್ಲ ರಾಜಕೀಯ ಅವರು ಒಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ರಾಜಕೀಯ ಪಕ್ಷದವರ ಜೊತೆಗೆ ಅನ್ಯೋನ್ಯವಾದಂತಹ ಬಾಂಧವ್ಯ ಬಂದಿದ್ದಂತಹ ನಿಗರ್ವಿಗಳಾಗಿದ್ದಂಥವರು ಕಲ್ಲೂರವರು. ಅವರ 5ನೇ ವರ್ಷದ ಒಂದು ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವೆಲ್ಲ ಇಷ್ಟೊಂದು ಸಂಖ್ಯೆನಲ್ಲಿ ಬಂದಿರೋದು ಅವ್ರ ಬಗ್ಗೆ ಇರುವಂತಹ ಪ್ರೀತಿ ಆಧಾರಗಳನ್ನು ವ್ಯಕ್ತ ಮಾಡುತ್ತೆ. ಅವರ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಅವರ ಒಂದು ಶಾಲಾವರಣದಲ್ಲಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿ ಅವ್ರ ನೆನಪು ಸ್ಥಿರವಾಗಿರುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪೂಜ್ಯರು, ಈ ಭಾಗದ ಎಲ್ಲಾ ಗಣ್ಯಮಾನ್ಯರು ಕೂಡ, ರಾಜಕೀಯ ಮುಖಂಡರು ಕೂಡ ಆಗಮಿಸಿರತಕ್ಕಂಥದ್ದು ಸಂತೋಷದ ಸಂಗತಿ. ಹಾಗೆ ಅಂತೇಳಿ ಈ ಉದ್ದೇಶಿತ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಲಿ, ಕಲ್ಲೂರವರ ನೆನಪು ಸ್ಥಿರವಾಗಿ ಎಲ್ಲರ ಮನಸ್ಸಿನಲ್ಲಿ ನೆನೆಯಲಿ.

0: ಜೇವರ್ಗಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ತಂದೆ ಮಾಜಿ ಮುಖ್ಯಮಂತ್ರಿಗಳಾದ ಧರಂ ಸಿಂಗ್ ಅವರೊಂದಿಗಿನ ಆರ್ಆರ್ ಕಲ್ಲೂರ್ ಅವರ ಒಡನಾಟ ಜೊತೆಗೆ ಆರ್ಆರ್ ಕಲ್ಲೂರ್ ಅವರು ತಮಗೆ ನೀಡಿದ ಮಾರ್ಗದರ್ಶನವನ್ನ ಹಂಚಿಕೊಂಡರು.
1: ಆರ್ಆರ್ ಕಲ್ಲೂರ್ ಅವರು ನಮ್ಮ ಕುಟುಂಬದ ಒಂದು ಸದಸ್ಯರಾಗಿ ಇದ್ರು. ನಾನು ಸಣ್ಣವನಿದ್ದಾಗ ಬಹಳ ಸತಿ ನಮ್ಮ ಮನೆಗೆ ಅವ್ರು ಬರ್ತಾ ಇದ್ರು. ಅವರು ಶಾಸಕರಂತಾನೆ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಅವರಲ್ಲಿ ಯಾವ ಒಂದು ರೀತಿಯಿಂದ ಒಂದು ಅಹಂಕಾರ ಇರಲಿಲ್ಲ, ಒಂದು ದರ್ಪ್ ಇರಲಿಲ್ಲ. ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ನಮ್ಗೆಲ್ಲರಿಗೆ ಅವರು ಮಾತಾಡ್ತಾ ಇದ್ರು. ನಮ್ಮ ತಂದೆಯವರು ದಿವಂಗತ ಧರಂ ಸಿಂಗ್ ಸಾಹೇಬರು ಮತ್ತೆ ಆರ್ ಆರ್ ಕಲ್ಲೂರ್ ಅವರು, ಅವ್ರ ಒಂದು ಆತ್ಮೀಯತೆ ಹೆಂಗಿತ್ತಂದ್ರೆ ಬಹಳಷ್ಟು ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ನಂಬಿಕೆ. ಏನು 1980ರಲ್ಲಿ ಅವರು ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಸಚಿವರು ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆರ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪರಮ ಪೂಜ್ಯರು ಕೂಡ ಈಗಲೇ ಹೇಳಿದ್ರು, ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ಎಲ್ಲ ರೈತರಿಗೆ ಒಂದು ಪಂಪ್ಸೆಟ್ಗಳಿಗೆ ಉಚಿತವಾದ ಒಂದು ವಿದ್ಯುತ್ ಅನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ಅವರು ಆರ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ 9ನೇ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕಾಗಿ ಅವರು 9 ಕೆಜಿ ಬೆಳ್ಳಿಯ ಒಂದು ಪಂಪ್ಸೆಟ್ ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಕೂಡ ಜನ ಅದನ್ನು ನೆನ್ಪಿಟ್ಟು ಅವರಿಗೆ ಬೆಳ್ಳಿ ಪಂಪ್ಸೆಟ್ ಕಲ್ಲೂರು ಸಾಹೇಬರು ಅಂತ ಅವ್ರು ಯಾವಾಗಲೂ ಕೂಡ ಅವರು ಹೇಳ್ತಾರೆ.
0: ಇಲ್ಕಲ್ನ ಚಿತ್ತರಿಗಿ ಮಠದ ಶ್ರೀ ಗುರುಬಸವ ಮಹಾಂತ ಸ್ವಾಮಿಗಳು ಆರ್ ಆರ್ ಕಲ್ಲೂರ್ ಅವರು ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ಕ್ಷೇತ್ರದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು ಎಂದು ಮೆಲುಕು ಹಾಕಿದರು.
2: ಸಮಾಜಕ್ಕೊಂದು ಮಾದರಿಯಾಗಿ ಬದುಕಿದಂತವರು ಯಾರಂತಂದ್ರೆ ನಮ್ಮ ಆರ್ ಆರ್ ಕಲ್ಲೂರು ಶರಣರು. ಅದಕ್ಕೆ ಇವತ್ತೇನು ಆರ್ ಆರ್ ಕಲ್ಲೂರ್ ಅವರು ಏನು ಒಂದು ಬದುಕಿ ತೋರಿಸಿದ್ದಾರೆ, ಆ ಬದುಕು ಇವತ್ತಿನ ದಿವಸ ಯಂಗ್ ಜನರೇಷನ್ಗೆ ಇವತ್ತು ದೊಡ್ಡ ಪಾಠ ಆಗಿ ಪರಿಣಮಿಸಬೇಕಾಗೈತಿ. ಇದೆಲ್ಲವನ್ನು ನಾವು ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಬೇಕಿದ್ರ.
0: ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯಿಂದ ಶ್ರೀಮತಿ ಗಂಗಾಬಾಯಿ ಶ್ರೀಪತಿ ಕಲ್ಲೂರ್ ಅವರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಆನಂತರ ವಿಜಯಪುರದ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ಆರ್ ಆರ್ ಕಲ್ಲೂರ್ ಅವರೊಂದಿಗಿನ ಒಡನಾಟವನ್ನ ಮೆಲುಕು ಹಾಕಿದರು.
3: ಯಾವಾಗಾದ್ರೂ ಅವರ ಮನೆ ಮುಂದೆ ಹೋಗೋ ಮುಂದೆ ನಾನು 2 ನಿಮಿಷ ಇಂಡಿ ರೋಡಿಗೆ ಹೋಗೋ ಮುಂದೆ, ಅವರ ಮನೆಗೆ ನಾನು ಆಫೀಸ್ಗೆ ಹೋಗೋ ಮುಂದೆ 2 ನಿಮಿಷ ಅವರಿಗೆ ಇಬ್ಬರನ್ನ ಭೇಟಿಯಾಗಿ ನಾ ಹೋಗ್ತಿದ್ದೆ. ಅದಕ್ಕೆ ಕಾರಣ ಏನು ಅಂದ್ರೆ ಅತ್ಯಂತ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಇಬ್ಬರ ಒಂದು ಸಂಬಂಧ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ, ಅವರ ಮತ್ತು ಅವರ ಕುಟುಂಬದ ಜೊತೆ ನಂದು ಕೂಡ ಇತ್ತು ಅನ್ನತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ.
0: ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ರಾಜಕೀಯ ಜೀವನದ ಆರಂಭದಲ್ಲಿ ಆರ್ ಆರ್ ಕಲ್ಲೂರ್ ಅವರಿಂದ ದೊರೆತ ಮಾರ್ಗದರ್ಶನವನ್ನ ನೆನೆಸುತ್ತಾ ಗೌರವ ಸಮರ್ಪಿಸಿದರು.
4: ಸಿದ್ದೇಶ್ವರ ಸಂಸ್ಥೆಯಿಂದ ಶಿವಾನುಭವ ಮಂಟಪವನ್ನ ಸುಮಾರು 15 ಕೋಟಿಯಲ್ಲಿ ಏನು ನಿರ್ಮಾಣ ಮಾಡಿದೀವಿ. ಅವಾಗ ಸ್ವತಃ ನಾನು ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಶಂಕು ಸಜ್ಜನವರು, ಉಪ್ಪಿನವರು ಎಲ್ಲರೂ ಹೋದಾಗ ನಮ್ಮ ಸಂಸ್ಥೆಗೆ 50 ಲಕ್ಷ ರೂಪಾಯಿ ದಾನವನ್ನು ಕೊಡೋದ್ರ ಮೂಲಕ ಅವರ ಒಂದು ಹೆಸರನ್ನ ವಿಜಯಪುರ ನಗರದಲ್ಲಿ ಶಾಶ್ವತವಾಗಿ ಇವತ್ತು ಕಲ್ಲೂರ್ ಅವರು ನೆನೆಸುವಂತ ಕೆಲಸ ಮಾಡಿದ್ದಾರೆ.
0: ಬಾಗಲಕೋಟೆಯ ಸಂಸದರಾದ ಪಿಸಿ ಗದ್ದಿಗೌಡರ್ ಅವರು ಪಕ್ಷಾತೀತವಾಗಿ ಎಲ್ಲಾ ಸಮುದಾಯವನ್ನು ಒಟ್ಟಿಗೆ ಕೊಂಡೊಯ್ಯುವ ಶಕ್ತಿ ಆರ್ ಆರ್ ಕಲ್ಲೂರ್ ಅವರಲ್ಲಿ ಇತ್ತು ಎಂದು ನೆನಪಿಸಿಕೊಂಡರು.
5: ಇವತ್ತು ಒಬ್ಬರ ಒಂದು ಜೀವನ, ಅವರ ಒಂದು ಸಾಧನೆ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಆಗಬೇಕು, ಪ್ರೇರಣೆ ಆಗಬೇಕು ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಆರ್ ಆರ್ ಕಲ್ಲೂರ್ ಅವರನ್ನು ಹಾಗೂ ಅಕ್ಕ ಮೀನಾಕ್ಷಿ ಅಕ್ಕನವರನ್ನು ನನ್ನ ಹೃತ್ಮನದಲ್ಲಿ ನೆನೆದು.
0: ವನಶ್ರೀ ಸಂಸ್ಥಾನ ಮಠದ ಶ್ರೀ ಜಯಬಸವ ಕುಮಾರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು.
6: ಅವರು ಆರ್ ಆರ್ ಕಲ್ಲೂರ್ ಅವರು ಮತ್ತು ಅವರ ಮಂಥನ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಾಗಿರ್ಬೋದು, ನಮ್ಮ ಲಿಂಗೈಕ್ಯ ಪರಮ ಪೂಜ್ಯ ಜಯದೇವ ಜಗದ್ಗುರು ಜೊತೆಗೆ ಅವಿನಾಭಾವ ಸಂಬಂಧ ಇತ್ತು. ಎಷ್ಟೊಂದು ಸಂಬಂಧ ಇತ್ತು ಅಂದ್ರೆ 2015-16 ದೊಡ್ಡ ಸಮಾರಂಭ ನಡೆದ್ರೆ ಆರ್ ಆರ್ ಕಲ್ಲೂರ್ ಅವರು ನಮ್ಮ ಜಯದೇವ ಜಗದ್ಗುರು ಮೇಲ್ಗಡೆ ಮಾಡಿ ಮೇಲೆ ಅವ್ರ ಇಳಿ ವಯಸ್ಸನ್ನ ನಡ್ಕೊಂಬಂದು ಗಂಟುಗಟ್ಟಲೆ ಮಾತನಾಡಿ ಜಗದ್ಗುರು ಜೊತೆ ಹಾಸ್ಯ ಚಟಾಕಿಗಳನ್ನ ಹಾರಿಸ್ಕೊಂಡು ಮಾತನಾಡ್ತಾ ಇದ್ರು. ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು.
0: ಆನಂತರ ಮಾಜಿ ಸಚಿವರಾದ ಅಪ್ಪಾ ಸಾಹೇಬ್ ಪಟ್ಟಣಶೆಟ್ಟಿ ಅವರು ಆರ್ ಆರ್ ಕಲ್ಲೂರ್ ಕುಟುಂಬದವರೊಂದಿಗಿನ ಭಾವನೆ

0: ಸಕಾರಾತ್ಮಕ ಸಂಬಂಧವನ್ನ ಮೆಲುಕು ಹಾಕಿದರು.
1: ನಾನು ಬೆಳಿ ಮುಂದವರು ಬೆಂಬಲ ಕೊಟ್ಟರು, ಅದ್ರ ಜೊತೆನೆ ಅವ್ರ ಜೊತೆ ಉದ್ಯೋಗ ಮಾಡುವಂತ ಅವಕಾಶ ಕೂಡ ಇತ್ತು. ಅವಾಗ ನಮ್ಮ ಬಹಳಷ್ಟು ಸಣ್ಣ ಕುಟುಂಬ, ಅವ್ರು ಎಮ್ ಎಲ್ ಎ ಇದ್ರು, ಅಧಿಕಾರದಾಗಿದ್ದರು, ಅವ್ರ ಸರ್ಕಾರ ಕೂಡ ಇತ್ತು. ಆದರೂ ನನಗೆ ಅವ್ರು ರವಿಗೆ ಇಬ್ರು ಕೂಡಿ ಒಂದು ಬಿಸ್ನೆಸ್ ಮಾಡ್ರಿ, ಇಬ್ರು ಔಷಧ ಅಂಗಡಿ ಇಡ್ರಿ ಅಂತೇಳಿ ಕರೆದು ಪ್ರೇರಣೆ ಕೊಟ್ಟು ಸಿದ್ದೇಶ್ವರ ಅಪ್ಪವ್ರು ಕರ್ಕೊಂಡ್ಬಂದು ಆ ಅಂಗಡಿಯನ್ನು ಉದ್ಘಾಟನೆ ಮಾಡಿಸಿದ್ರು.
0: ಇಂಡಿ ಶಾಸಕರಾದ ಶ್ರೀ ಯಶವಂತರಾಯ್ಗೌಡ ವಿ ಪಾಟೀಲ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಆರ್ಆರ್ ಕಲ್ಲೂರು ದಂಪತಿಗಳು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿರುವ ಕೊಡುಗೆಯನ್ನ ಸ್ಮರಿಸಿದರು.
2: ಕಲ್ಲೂರು ಅವ್ರನ್ನ ಯಾಕೆ ವಿಭಿನ್ನವಾಗಿ ನಾವು ಕಾಣಬೇಕಾಗ್ತದೆ ಅಂದ್ರೆ, ಯಾರ ಜೊತೆಗೆ ನಾನು ಇದ್ದೀನಿ ಅವ್ರ ಜೊತೆಗೆ ಗಟ್ಟಿಯಾಗಿ ರಾಜಕಾರಣ ಮಾಡ್ಬೇಕಂತಕ್ಕಂತ ಬಹಳ ಅಚ್ಚಲ ನಿರ್ಣಯ ಮಾಡಿದವ್ರು. ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ಸೂಚಿಸಂದ್ರೆ, ಕಲ್ಲೂರು ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸೈದ್ಧಾಂತಿಕವಾಗಿ ನಮ್ಮೆಲ್ಲರಲ್ಲೂ ಸಹಿತ ಮನೆ ಮಾತಾಗಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂತ ಭಾವನೆಯಿಂದ ಈ ಪ್ರಮಾಣದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.
0: ಈ ಸಮಾರಂಭಕ್ಕೆ ನಾಡಿನ ವಿವಿಧ ಭಾಗದಿಂದ ಆರ್ಆರ್ ಕಲ್ಲೂರು ಅಭಿಮಾನಿಗಳು, ಕಲ್ಲೂರು ಕುಟುಂಬದ ಹಿತೈಷಿಗಳು, ಬಂಧು ಬಾಂಧವರು ಮತ್ತು ಅಪಾರ ಪ್ರಮಾಣದಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಂತರ ಭೋಜನ ಸವಿದ ಜನರು ಆರ್ಆರ್ ಕಲ್ಲೂರವರ ಸಾಧನೆಗಳನ್ನು ಸ್ಮರಿಸುತ್ತಾ ಗ್ರಾಮಗಳತ್ತ ಹೆಜ್ಜೆ ಹಾಕಿದರು. ಇದರೊಂದಿಗೆ ಲಿಂಗೈಕ್ಯ ಶ್ರೀ ಆರ್ಆರ್ ಕಲ್ಲೂರು ಹಾಗೂ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರವರ 5ನೇ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಸಮಾರೋಪಗೊಂಡಿತು.
3: ಇದುವರೆಗೆ ನಿನ್ನೆ ದಿನಾಂಕ 21/5/2026 ಗುರುವಾರ ಬೆಳಿಗ್ಗೆ 10:30 ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಆಶ್ರಮ ರಸ್ತೆ, ಐಶ್ವರ್ಯನಗರ್, ವಿಜಯಪುರ, ಇಲ್ಲಿ ಲಿಂಗೈಕ್ಯ ಶ್ರೀ ಆರ್ಆರ್ ಕಲ್ಲೂರು ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರು ಅವರ 5ನೇ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ ಹಾಗೂ ರೇವಣಸಿದ್ದ ಚಾಂದಕವಠೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸಂಜೆ ಕಾರ್ಯಕ್ರಮಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5 ಗಂಟೆ 44 ನಿಮಿಷ 3 ಸೆಕೆಂಡುಗಳು.

0: ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.
1: ವಿಜಯಪ್ರಕಾಶ್ ಧ್ವನಿ. ಸರಿಯಾಗಿ 5:45 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
4: ನಮಸ್ಕಾರ.
3: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಪ

0: ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
1: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪಾ ಅಂದ್ರೆ,

0: ನಿಮಗೇನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
1: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡೆಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ. ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
0: ಇದರದ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
1: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು. ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನು. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
0: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
1: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನು ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆ ತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
0: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆ ತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ. ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು

0: ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
1: ಈ ರೀತಿ ಆದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
0: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳಿರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರಬಹುದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರಬಹುದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರಬಹುದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
1: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
0: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
1: ಪ್ರಸವ
0: ನಂತರ ಕೂಡ ಪಡಿಬಹುದು.
1: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
0: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತವೆ ಅಂದರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದರೆ ಬೇಗನೆ ಅವ್ರಿಗೆ ಮನೆ ಕಳಿಸ್ಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು ಸಮಯ
0: ಜಾಸ್ತಿ ತಗೊಳ್ಳುತ್ತೆ.
1: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
0: ಇವಾಗ ಯೂಶುವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ನಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನಿಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನು ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳೇ ಜಾಸ್ತಿ. ಇವಾಗ 1,000 ಡೆಲಿವರಿ ಆಯಿತು ಅಂದರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ
0: ಚಿಕಿತ್ಸೆ ಇದೆ. ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶುವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡಿಡಿದ್ರು. ಅವರು ಯೂಶುವಲಿ ಏನು ನಿಯರೆಸ್ಟ್ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಂತ ಖಂಡಿತವಾಗ್ಲಿ ಹೇಳ್ತಾ ಇದ್ರೆ ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು?
0: ಇವಾಗ್ಲೇ ಹೇಳಿದ ಹಾಗೇನೆ ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದಾನೆ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಅವರಲ್ಲಿ ಏನಾದ್ರೂ ಮಾನಸಿಕ ಅಥವಾ ಆತಂಕಗಳೇನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ ಅದನ್ನ ದಯವಿಟ್ಟು ಅವರು

0: ಹಂಚ್ಕೋಬೇಕು ಅದನ್ನ. ಆಶಾಸ್ ಇರ್ಬಹುದು, ANMs ಇರ್ಬಹುದು, ಅಥವಾ ಅವರು ಎಲ್ಲಾದ್ರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದ್ರೆ ನರ್ಸ್ಗಳು ಬಂದು ಅವ್ರದ್ದು ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನು ಹೇಗಿದ್ದೆ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ಆಗುವಂತ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡ್ಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೇ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರೆಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡಿಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನ ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಣುಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರ್ಬೋದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಇರ್ಬೋದು, ಪ್ರಯತ್ನ ಮಾಡಿ ಮಾಡಬಾರದು ಅಂತ ಏನ್ ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆತ್ಮೀಯರೇ, ವಿಜಯ ಪ್ರಾಕಾಶವಾಣಿ ಕೇಂದ್ರವಿದು. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಕೇಳಿ. ಚಜ್ಜಿರೊಟ್ಟಿ ಚೌಳಿಕಾಯಿ ಎಂದಿನಂತೆ 6:10 ನಂತರ ನೀತಿಕತೆ ಮೂಡಿ ಬರಲಿದೆ. ಅವಲೋಕನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 6:30. ಕಿಸಾನ್ ವಾಣಿ ರೈತರ ಕಾರ್ಯಕ್ರಮ 6:51. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ ಇದೆ. ನಂತರ ಕೆಲವು ಜನಪದ ಗೀತೆಗಳು. ಕನ್ನಡ ಚಿತ್ರಗೀತೆಗಳನ್ನು 7:45 ಕೇಳಲಿದ್ದೀರಿ. ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸರಿಯಾಗಿ 8:00. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15 ಬೆಂಗಳೂರು ನಿಲಯದಿಂದ. ಪ್ರಚಲಿತ ವಿದ್ಯಮಾನಗಳು 9:30 ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಸ್ನೇಹಿತರೆ, ಈಗ ತಾನೇ ಹೇಳಿರುವ ಹಾಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:51 ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ಈ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ ಇದೆ. ನಂತರ ಕೆಲವು ಜನಪದ ಗೀತೆಗಳು.

ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:05 ಇಂಗ್ಲೀಷ್ನಲ್ಲಿ ವಾರ್ತೆಗಳು.

0: ಅಪ್ಪಾರು ಅಯ್ಯಾರು ಅವಾಗೆಲ್ಲ ಮೊದಲ ಕರ್ಕೊಂಡು ನಮ್ಗೆ ಅಭ್ಯಾಸ ಕುಂಡಿಸ್ತೀರಿ ಸರ್. ನಿಮ್ಗೆ ಗೊತ್ತೈತಲ್ಲ ಸರ್ ಅವಾಗೆಲ್ಲಿದ್ದು ಸರ್ ಟ್ಯೂಷನ್ ರೀ?
1: ಅವಾಗ ಏನು ಇರ್ಲಿಲ್ರಿ, ಈಗಿನ ಇದಕ್ಕಾಗೈತ್ರಿ. ಅದು ಹೆಂಗೈತೆ, ಬಾಜು ಮನೆಯವ್ರು ಕಳ್ಸಾತ್ರತ್ ನಾವು ಕಳ್ಸಂಗೈತಿ,
0: ಹೊಟ್ಟೆ ಕಿಚ್ಚಿಗೆ ಸರ್
1: ಹಿಂಗೈತಿ. ಆಕ್ಚುಲಿ ನಮ್ಗೆಲ್ಲ ಅವಾಗ ಅಜ್ಜ ಅಜ್ಜಿಗಳು ನಮ್ಗ ಹಿಡ್ಕೊಂಡ್ ತಗೊಂಡ್ ಕುಂದಿರಿಸಿ ಇದು ಬರೀ ಇದು ಓದು ಅವಾಗ ಹೇಳ್ತಿದ್ರು. ಆಕ್ಚುಲಿ ಅವ್ರೇನ್ ಬಹಳ ಕಲ್ತಿರ್ಲಿಲ್ಲ, ಬರೇ ನಮ್ಗೆಲ್ಲ ಹಿಡ್ಕೊಂಡ್ ಬಂದಿದ್ದು ಅಭ್ಯಾಸ ಮಾಡೋ ಹಾಕಿ ಕುಂದಿರ್ತಿದ್ರು. ಅವ್ರಿಗೆ ಅಭ್ಯಾಸ ಅಂದ್ರೆ ಗೊತ್ತಿರ್ಲಿಲ್ಲ, ಆದ್ರೂ ಸಹಿತ ಇದು ಬರ್ಕೊಂಡು ಹೋಗಿ ಬರೀ ಇದು ಇದು ಮಾಡು ಅದು ಮಾಡು ನನ್ಗೆ ಹೇಳೋ ಹಿಂಗೆಲ್ಲ ಅಂತಿದ್ರು. ಈಗೇನಾಗೈತ್ರಿ, ನಮ್ಮ ಮಕ್ಕಳು ಏನ್ ಮಾಡ್ತಾವ, ಬರೇ ಇಲ್ಲಿಲ್ಲ ಅಲ್ಲಿ ಬಾಜು ಅಂಕಲ್ ಅವರು ಅಲ್ಲಿ ಟ್ಯೂಷನ್ ಹಚ್ಚಾರ ನಾನು ಹೋಗ್ತೀನಿ ಅಂತ ಅಲ್ಲಿ ಹೊಂಟ್ಬಿಟ್ಟಾವ. ಇನ್ ಅವಕ್ಕೆಲ್ಲ ಇದು ಮಾಡ್ಬಿಡತ್ ನಾವು ಇದ್ ಬೇಡ ನಾಡೋದ ನೋಡ್ರಿ. ಹಿಂಗ
0: ಸರ್, ಮತ್ತೆ ಇನ್ನೊಂದ್ ಏನಾಗ್ಬಿಟ್ಟ ಸರ್, ಈಗ ಮಕ್ಕಳಲ್ಲಿ ಅದು ಭಯಂಕರ ಸ್ಟ್ರೆಸ್ ಅನ್ನು ಉಂಟು ಮಾಡಾಕತ್ತ ಸರ್.
1: ಪ್ರೆಸರ್ ಬೀಳತ್ತೆ,
0: ಪ್ರೆಸರ್ ಬೀಳತ್ತ ಸರ್. ಸಣ್ಣ ಮಕ್ಕಳಿಗೆ ಓವರ್ ಇದು ಮುಂಜಾನೆ 8ಕ್ಕ ಸ್ಕೂಲ್ ಹೋಗ್ತಾನ ಸರ್ ಬಸ್ಸಿಗೆ, ಅವ ವಾಪಸ್ ಸಾಯಂಕಾಲ 5-6ಕ್ಕೆ ಬರ್ತಾನ್ರಿ.
1: ಹೌದ್ರಿ,
0: ಬಸ್ ನಾಗೆ 2 ಅವರ್ ಜರ್ನಿ ಸರ್ ಅವಂದು. ಅಲ್ಲಿಂದ ಬಂದ ಮಗು ಏನಕ್ಕ ಸರ್ ದೊಡ್ಡ ಬ್ಯಾಗ್ ಒಂದು ಹೊತ್ತು ಬಂದಿರ್ತದ್ರಿ. ಅಲ್ಲಿ ಹೋಮ್ ವರ್ಕ್ ಮಾಡ್ಸಕ್ ನಾವೇನ್ ಮಾಡತ್ತೇವ್ ಸರ್, ಹೋಗಿ ಟ್ಯೂಷನ್ ನಾನು ನೆವದಾಗ ಅವ್ನ್ ಮಾತಾದ 8-9ಕ್ಕೆ ಅಲ್ಲೇ ಬಿಡ್ತೇವ್ ಸರ್.
1: ಹೌದೌದು, ಇಡೀ ದಿವಸ ಅಲ್ಲೇ ಹೋಗ್ಬಿಡ್ತಾವ್ರ,
0: ಅಲ್ಲೇ ಹೋಗ್ಬಿಡ್ತಾವ್ ಸರ್.
1: ಆಮೇಲೆ ಮಕ್ಕಳ ಚಟುವಟಿಕೆ ಇಲ್ಲ,
0: ಚಟುವಟಿಕೆ ಇಲ್ಲ,
1: ಏನಿಲ್ಲ.
0: ಅವು ಬರೇ ಈಗ ಬರೀ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ
1: ಒಂಥರ
0: ಈಗ ಚಟುವಟಿಕೆನೇ ಇಲ್ಲ.
1: ಮಾನಸಿಕ ಅಷ್ಟೊಂದು ಇದು ಇಲ್ಲ, ಆಮೇಲೆ ಫಿಸಿಕಲ್ ಫಿಟ್ ಆಗಂಗಿಲ್ಲ
0: ಸರ್. ಮತ್ತೆ ಎಲ್ಲ ಜೋಡಿ ಬೇರೆಯಂಗಿಲ್ಲ ಸರ್, ಮಕ್ಕಳು
1: ಬೇರೆಯಂಗಿಲ್ರಿ. ಒಂದೇ ತಾವೇ ಒಂದು
0: ಗುಂಗನೇ ಲೋಕದ ತಾವ್ ಇರ್ತಾರೆ ಸರ್.
1: ಅವ್ರ ಗುಂಗನಾಗ ಅವ್ರ ಇರ್ತಾರೆ, ನಮ್ ಗುಂಗನಾಗ ನಾವ್ ಇರ್ತೀವಿ. ಹಿಂಗಾತದ್ರಿ,
0: ಇವತ್ತಿನ ಒಟ್ಟು ಎಲ್ಲರಿಗೂ ಒಂದೊಂದು ತಮ್ಮ ಗುಂಗನಾಗ ತಾವ್ರಿ.
1: ಎಲ್ಲರೂ ನೋಡ್ರಿ, ನೀವು ಎಲ್ಲಿ ನೋಡ್ತಿರ್ ನೋಡ್ರಿ, ಅವ್ರವ್ರ ಫ್ಯಾಮಿಲಿ ಎಲ್ಲ ತಮ್ಮ ತಮ್ಮ ಇದ್ರಾಗೆ ಅದಾರ, ಗುಂಗನಾಗ ಅದಾರ. ಏನೋ ಒಂದ್ ದೊಡ್ಡ ಒಂದ್ ಏನೋ ರಿಸರ್ಚ್ ಮಾಡಕ್ ಹೊಂಟಿರ ಆ ಟೈಪ್ ಅದಾರ. ಮಕ್ಕಳಿಗೆ ನಾವ್
0: ಟೈಮ್ ಕೊಡಲ್ಲ ಈಗ ನೋಡ್ರಿ
1: ಟೈಮ್. ಮತ್ತ ಅವ್ರ ಮಕ್ಕಳನ್ನು ಮತ್ ಏನ್ ಅವ್ಕ ನಾವ್ ಹೆಂಗ್
0: ಕಲಿಸ್ತೀವಿ. ಕರೆಕ್ಟ್ ಸರ್,
1: ಹಿಂಗಾಗಿ ಪರಿಸ್ಥಿತಿ ಸ್ವಲ್ಪ ಇದು ಆಗೈತಿ, ನಾಜುಕ್ ಆಗೈತಿ ಬಹಳ.
0: ಅದಕ್ಕೆ ನಾವು ಏನ್ ಮಾಡ್ಬೇಕು ಸರ್, ಇದಕ್ಕ ನಾವು ಡೈಲಿ ತಗೊಂಡ್ಬಿಟ್ಟಿರ್ಬೇಕು ಸರ್ ಮಕ್ಕಳನ್ನ. ಈಗ ಯಾವ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಟೈಮ್ ಕೊಡ್ತಾರಲ್ಲ ಸರ್, ಅಂತ ಹುಡುಗರು ಮಾತ್ರ ಶಾಲೆ ಒಳಗ ಸ್ವಲ್ಪ ವಿದ್ಯಾಭ್ಯಾಸದ ಮುಂದಿರಬಹುದು, ದೈಹಿಕ ಚಟುವಟಿಕೆಗಳ ಮುಂದಿರಬಹುದು, ಸಾಮಾಜಿಕವಾಗಿ ಬೆರೀದ್ರ ಮುಂದಿರಬಹುದು ಸರ್ ಮುಂದಿರ್ತಾವ್ರಿ. ನಾವು ಬರೇ ರೊಕ್ಕ ಕೊಟ್ಟಕ್ಷನ್ ದೊಡ್ಡ ಸಾಲಿಗೆ ಹಸ್ತೀವಿ, ದೊಡ್ಡ ಬಸ್ನೇ ಹೋಗೋಣ ನನ್ನ ಮಗ ಟ್ಯೂಷನ್ ಕಳಿಸ್ತೀವಿ, ಇದರಿಂದ ನಾವ್ ಏನ್ ದೊಡ್ಡ ಶಾಣೆ ಆಗಿ ಸಮಾಜದಾಗ ಒಬ್ಬ ಉತ್ತಮ ಪ್ರಜೆ ಆಗಂಗಿಲ್ಲ ಸರ್.
1: ಆಗಂಗಿಲ್ಲ,
0: ನಾವು ಭ್ರಮೆ ಸರ್ ಅಷ್ಟೇ. ಅದು
1: ಅಷ್ಟೇ ಅಷ್ಟೇ,
0: ಆದ್ರೆ ನಾವು ಮಕ್ಕಳಿಗೆ ಟೈಮ್ ಕೊಡಬೇಕು ಸರ್, ಅವ್ರ ಜೊತೆ ನಾವು ಅವ್ರು ಎಲ್ಲಾ ಪ್ರಶ್ನೆಗಳು ಉತ್ತರಿಸಬೇಕ್ರಿ.
1: ಹೌದು,
0: ಅವ್ರಿಗೆ ಏನ್ ಅಭ್ಯಾಸ ಕಳ್ಸ್ಯಾರ, ಏನು ಓದ್ತಾರೆ
1: ನಾವು ನೋಡ್ಬೇಕ್ರಿ, ಪೇರೆಂಟ್ಸ್ ಆಗಿ ನೋಡ್ಬೇಕು. ಅದನ್ನೇ ಮಾಡ್ತಾ ಇಲ್ಲ ನಾವು.
0: ಕರೆ ಕರೆ,
1: ನಾವು ನಮ್ ಗುಳಿಗೇಡಿ ಮತ್ ನಮ್ಮ ಕೆಲಸಗಳು
0: ಒತ್ತಡದಿಂದ
1: ನಮಗೂ ದಿಕ್ ತಪ್ಪತಿ.
0: ಹೌದು ಸರ್,
1: ಆ ದಿಕ್ ತಪ್ಪಿದ್ ಮಕ್ಕಳಿಗೆ
0: ದಿಕ್ತಪ್ಪಿಸಾಗತ್ತೆ ಸರ್.
1: ಹಿಂಗಾಗ್ಬಿಟ್ಟೈತಿ. ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಹಿಂಗೆ ವಾರಕ್ಕೊಂದ್ ಸಲ ಹಿಂಗ್ ಡಿಸ್ಕಸ್ ಮಾಡಿ
0: ನಾವ ಟೈಮ್ ಕೊಡ್ಬೇಕು ಸರ್.
1: ಟೈಮ್ ಕೊಡ್ಬೇಕ್ರಿ,
0: ಇವೆಲ್ಲ ಟ್ಯೂಷನ್ ಗಿಷನ್ ಎಲ್ಲ ಸ್ಟಾಪ್ ಮಾಡಿ ಸರ್. ನಾವ ಇನ್ ಮ್ಯಾಗ ಏನ್ ಮಾಡೋಣ ಸರ್, ಒಂದ್ ನಿಮ್ ಮನೆ ನಾ ಬರ್ತೀನಿ ಸರ್ ಹುಡುಗರು ಕರ್ಕೊಂಡು, ಇಲ್ಲಿ ನಮ್ಮ ಚೌಡಿ ಕಟ್ಟೆ ಕಡೆ ನೀವು ಬರೀ ಸರ್ ಒಟ್ಟು ಹುಡುಗರು ಕರ್ಕೊಂಡು ಒಂದ್ ತಾಸ್ ಟೈಮ್ ಕೊಡೋಣ ಸರ್.
1: ಹೌದೌದ್ರಿ,
0: ಆ ಮೊಬೈಲ್ ಗೆ ಬಲ್ಲೆಲ್ಲ ಬಿಟ್ಬಿಡೋಣ ಸರ್. ಬಿಟ್ಟು ನಾವೇನ್ ಮಾಡೋಣ ಸರ್, ಮೊಬೈಲ್ ಟೈಮ್ ಕೊಡೋ ಬದ್ಲಿ ಮಕ್ಕಳು ಕರ್ಕೊಂಡ್ ಕೂತ್ ಏನೈತಿ ನಾವು ಅದ್ರ ಬಗ್ಗೆ
1: ಅದೇ
0: ವರ್ಕ್ ಮಾಡ್ಕೊತ ಹೋಗೋಣ ಸರ್. ಮಕ್ಕಳು ಸ್ವಲ್ಪ ಡೆವಲಪರ್ ಆಕಾವ ಸರ್.
1: ಹೌದೌದ್ರಿ, ಈಗ ಅವ್ ಇಂಡಿವಿಜುವಲ್ ಬಿಡೋದ್ರಿಂದ ಅವಕ್ಕೂ ಏನ್ ತಿಳಿಯಂಗಿಲ್ಲ. ಅದಕ್ಕೆ ನಾವು ಸುಮ್ಮನೆ ಕಲ್ತು ಅವ್ರಿಗೇನ್ ಟೀಚರ್ಗಳು ಏನ್ ಹೇಳ್ಯಾರ ಅದನ್ನೇ ಇಲ್ಲಿ ಒಂದ್ ಸ್ವಲ್ಪ ರಿವ್ಯೂ ಮಾಡ್ಸಿದ್ರೆ ಎಷ್ಟು ಅನುಕೂಲ
0: ಆಗ್ತದೆ.
1: ಅವಾಗ ಈಗ ಪೇರೆಂಟ್ ನಮ್ಮ ಮನ್ಯಾಗ ನಮ್ಮ ಫಾದರ್ ಮದರ್ ಹೇಳಕತ್ತಿರತ್ತೆ ಸ್ವಲ್ಪ ಅವ್ರಿಗೆ ಇದನ್ನು ಆಗ್ತದ. ಅಲ್ಲಿ ಅಂಕಲ್ ಇದ್ದಾರ ಅವ್ರಿಗೆ ಬೈತರತ್ ಒಂದು ಭಾವನೆ ಬರ್ತದ.
0: ಮತ್ತೆ ಆಮ್ಯಾಗ ಅಲ್ಲಿ ನಾವೆಲ್ಲ ಕೂಡಿ ಇದನ್ನ ಮಾಡೋದ್ರಿಂದ ನಮ್ ಬಗ್ಗೆ ಒಂದು ಗೌರವ ಭಾವನೆ ಬರ್ತದೆ ಸರ್ ಮಕ್ಕಳಿಗೆ.
1: ಹೌದೌದೌದು,
0: ನಾವು ಅಪ್ಪಾರ ಕೇಳ್ತಾರಲ್ಲ ಮನೆಗೆ ಹೋದ್ಮ್ಯಾಗ.
1: ಈಗ ಹಂಗೆ ಆಗೈತ್ರಿ, ಈಗ ದೊಡ್ಡ ದೊಡ್ಡ ಕಾಲೇಜ್ಗೆ ಅಲ್ಲಿ ಇಲ್ಲಿ ಹೊರಗಡೆ ಹೋದ್ರಂದ್ರೆ ಮನೆಯಾಗ ಏನಾಗ್ಬಿಟ್ಟದ ಪೇರೆಂಟ್ಸ್ ಅಂದ್ರೆ ಮಕ್ಕಳೇ ವಜ್ಜಾದಂಗ ಆಗ್ಬಿಟ್ಟು.
0: ಕರೆ ಕರೆ ಸರ್,
1: ಈಗ ಇಲ್ಲೇ ಲೋಕಲ್ ಇದ್ರು ಹಾಸ್ಟೆಲ್ ಹಾಕ್ಬಿಡ್ತಾರೆ.
0: ನೋಡ್ರಿ ಸರ್, ನೀವು ಹೇಳಿದ್ರಿ
1: ಹಾನ್ರಿ
0: ಅಂತವ್ರೆ ಹೆಚ್ಚಾಗಿ ಸರ್.
1: ಕಡೆಗೆ ಕಾಲೇಜ್ ಆ ಕಡೆ ಐತಂದ್ರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಾಗ ಬಂದಿದ್ದ ಮಕ್ಕಳ ಸಲಿಂದ ಅಲ್ಲಿ ಹಾಸ್ಟೆಲ್ಗೆ ಬಿಡ್ತಾರ ವಯಸ್ಸು. ಅಂತ ಪರಿಸ್ಥಿತಿ ಆಗ್ಬಿಟ್ಟು. ನೀವು ಯಾವ್ದಾರು ತಮ್ಮ ಅಂತ ಅವ್ರಿಗೆ ಹುಡುಗರಿಗೆ ಕೇಳಿದ್ರೆ ಅವ್ರೇನಂತಾರ, ಇದೇ ಅವ್ರವ್ರಿ ಮತ್ ಮನಿ ಅಲ್ಲಿ ಐತಿ, ಮನಿ ಅಚ್ಚು ಕಡೆ ದಂಡೆಗ ಆಶ್ರಮದಾಗ ಐತ್ರಿ ಅಂತಾರ. ಈ ಕಡೆ ಬಂದಿರ್ತಾರ ಮತ್ ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾರ ಅಂದ್ರೆ ಮಕ್ಕಳ ಇದು ಹಾಸ್ಟೆಲ್ ಸ್ಕೂಲ್ ದೂರ ಆತತ್ ನಾವು ಈ ಕಡೆ ಬಂದಿವ್ರಿ ಅಂತ
0: ಹೇಳ್ತಾರೆ.
1: ಅದಕ್ಕೆ ಅದಕ್ಕಿಂತ ನಾವ್ ಏನ್ ಮಾಡ್ಬೇಕಂದ್ರೆ ಪೇರೆಂಟ್ಸೇ ನಾವು ಸ್ವಲ್ಪ ಹುಷಾರಾಗ್ಬೇಕು, ಇದ್ರಾಗ ಹುಷಾರಾಗಿ ಮಕ್ಕಳಿಗೆ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ಬೇಕು. ಆಮೇಲೆ ಅವ್ರಿಗೆ ಫಿಸಿಕಲಿ ಆಟ ಆಡಕ್ ಇದು ಮಾಡಕ್ ಸ್ವಲ್ಪ ಕೊಡ್ಬೇಕ್ರಿ. ಏನ್ ಬರೇ ಓದೋದಿ ಅಂದ್ರೆ ಅದು ಒಂಥರ ಹುಳ ಆದಂಗ ಆಗ್ಬಿಡ್ತಾರ, ಬುಕ್ ಓರಿಯೆಂಟೆಡ್ ಹುಳ ಅಂತಾರ ಹಂಗಾಗ್ಬಿಡ್ತಾರ. ಅದಕ್ಕೆ ಬರೀ ನಾಳೆಯಿಂದ ಏನ್
0: ಮಾಡೋಣ ಸರ್,
1: ಅಷ್ಟು ಮಾಡೋಣ.
0: ಓಕೆ,
1: ನಮಸ್ಕಾರ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ 86. ಈಗ ಒಂದು ನೀತಿ ಕಥೆ.

ಒಂದಿನ ಪೊನ್ಮನಿಯ ಹಣತೆಯಲ್ಲಿ ಒಂದು ಚಿಕ್ಕದಾದ ಭಿನ್ನಾಭಿಪ್ರಾಯ ಉಂಟಾಯಿತು. ಹಣತೆ ನನ್ನಿಂದ ದೀಪ ಉರಿತದೆ, ಆ ಬೆಳಕು ನಂದು ಅಂತ ಹೇಳ್ತು. ಇದನ್ನ ಕೇಳಿದ ಹಣತೆಯಲ್ಲಿನ ಎಣ್ಣೆ, ನಾನು ಆ ದೀಪಕ್ಕೆ ಜೀವಾಳ, ನಾನೇ ಇರ್ದಿದ್ರೆ ದೀಪವೂ ಇಲ್ಲ ಬೆಳಕು ಇಲ್ಲ, ಅದಕ್ಕಾಗಿ ಆ ಬೆಳಕು ನನ್ಗೆ ಸೇರಿದ್ದು ಅಂತ ನುಡಿತು. ಇದನ್ನ ಕೇಳಿದ ಬತ್ತಿ, ಹಾ ನಾನುರಿತಾ ಇರೋದ್ರಿಂದಲೇ ದೀಪ ಉರಿತಿದೆ, ಹಂಗ್ ನೋಡಿದ್ರೆ ಬೆಳಕು ನಂದೇ ಅಂತ ಹೇಳ್ತು. ಈ ಜಗಳವನ್ನ ಸೂಕ್ಷ್ಮದಿಂದಲೇ ನೋಡ್ತಾ ಇದ್ದ ಗಾಳಿ, ಗಾಳಿ ಇಲ್ಲದೆ ದೀಪ ಉರಿಯೋದೇ ಇಲ್ಲ, ನಾನು ತುಸು ಹೆಚ್ಚಾದ್ರೆ ದೀಪ ಆರ್ ಹೋಗ್ಬಿಡ್ತದೆ, ಆದ್ರಿಂದ ಬೆಳಕು ನನ್ನದು ಅಂತ ವಾದ ಮಾಡ್ತು. ಹೀಗೆ ನಾನು ನನ್ನಿಂದ ದೀಪ ಬೆಳಕು ಅನ್ನೋ ಜಗಳದಲ್ಲಿ ಕಡೆಗೆ ಹಣತೆ ಒಡೆದೇ ಹೋಗ್ಬಿಡ್ತು, ಎಣ್ಣೆ ಸೋರ್ ಹೋಗ್ಬಿಡ್ತು, ಬತ್ತಿಗೆ ಎಣ್ಣೆ ಇಲ್ಲದೆ ಕುಗ್ಗಿ ಹೋಯ್ತು, ಗಾಳಿ ಜೋರಾಗಿ ಬೀಸಿ ಉರಿಯುತ್ತಿದ್ದ ದೀಪ ಆರ್ ಹೋಗ್ಬಿಡ್ತು. ಹೀಗೆ ದೀಪ, ಎಣ್ಣೆ, ಬತ್ತಿ, ಗಾಳಿ ಎಲ್ಲೂ ಒಟ್ಟಾಗಿದ್ದಾಗ ಆ ದೀಪದ ಭರವಸೆಯ ಬೆಳಕು ಎಲ್ಲರ ಪಾಲಾಗಿತ್ತು. ಹೀಗೆ ಯಾವುದೇ ಒಂದು ಕ್ರಿಯೆ ಚಟುವಟಿಕೆ ಸರಾಗವಾಗಿ ಸಾಗಬೇಕಾದ್ರೆ ಗುಂಪಿನ ಕಾರ್ಯ ಮಹತ್ವವಾಗಿರುತ್ತದೆ, ಗುಂಪಿನಲ್ಲಿ ಒಗ್ಗಟ್ಟು ಇನ್ನಷ್ಟು ಮಹತ್ವದ್ದಾಗಿರುತ್ತದೆ. ಹೀಗಾಗಿ ಗುಂಪಿನ ಪ್ರತಿಯೊಬ್ಬ ಸದಸ್ಯರ ಕಾರ್ಯ ತುಂಬಾನೇ ಮಹತ್ವದ್ದಾಗಿರ್ತದೆ. ನಾನ್ ಮೇಲೂ ನಾನ್ ಹೆಚ್ಚು, ಇಲ್ಲಿ ನನ್ ಕೆಲ್ಸ ಮಾತ್ರ ದೊಡ್ಡದು ಅವ್ರ ಕೆಲ್ಸ ಸಣ್ಣದು ಅನ್ನೋ ಅಹಂಭಾವನೆ ನಮ್ಮಲ್ಲಿ ಮೂಡಿದ್ರೆ ಅಂಧಕಾರವೇ ಗತಿ ಹೊರತು ಬೆಳಕಿನ ಸಾಮೀಪ್ಯ ದೊರಕುವುದಿಲ್ಲ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮರೆ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳು. ಸರಿಯಾಗಿ 6:20 ಸಂಸ್ಕೃತ ವಾರ್ತೆಗಳು.

ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ. ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. ಪಿಎಫ್ಬಿಆರ್ ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ, ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಪಿಎಫ್ಬಿಆರ್ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು ಎರಡನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಮೂರನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 ಗಿಗಾವ್ಯಾಟ್ ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,681 ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿವೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ಶಕ್ತಿಯು ಸತತವಾಗಿ ಸುಮಾರು 3% ಪಾಲನ್ನು ಹೊಂದಿದೆ. 2024-25 ಇದರ ಪಾಲು 3.1% ಶಾಂತಿಯುತ ಉದ್ದೇಶಗಳಿಗಾಗಿ ನಾಗರಿಕ ಪರಮಾಣು ಸಹಕಾರದ ಕುರಿತು ಭಾರತ 18 ದೇಶಗಳೊಂದಿಗೆ ಅಂತರ ಸರ್ಕಾರಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತದ ಪರಮಾಣು ಯೋಜನೆಯ ಮೇಲೆ ಜಾಗತಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸವನ್ನು ಪ್ರತಿಫಲಿಸುತ್ತದೆ. ಪರಮಾಣು ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ಧವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: విజయప్రకాశ్వాణి.
1: స్కూటర్ సవార రమేష ట్రాఫిక్ నగిన ప్రవేశ ಮುಂದ ಹಿಂದ ಬಸ್ಸು ಆಚು ಬಾಜು ಕಾರು ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು ರಿಂಗ್ ಬೇರೆ ಆತು ಅವನ್ ಮೊಬೈಲ್.
2: ಹಲೋ ಎಲ್ಲಿದೀಯಪ್ಪ
1: ತಗೊಂಡ ಬಿಟ್ಟ ಕಾಲ್ ಅನ್ನ ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ.
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
4: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
3: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 400

0: 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026ರ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10ರಿಂದ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3ನೇ ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರಿಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ

ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52

ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ.

0: ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಪ್ರಾಣಿ ದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕರ್ನಾಟಕದ ಪರಂಪರೆಯ ಪ್ರತೀಕವಾಗಿರುವ ಸರ್ಕಾರಿ ಉದ್ದಿಮೆ ಲಿಡ್ಕರ್ ಅನ್ನು ಬೆಂಬಲಿಸಿ ಚರ್ಮಕುಶಲ ಕರ್ಮಿಗಳ ಬಾಳು ಬೆಳಗಿಸಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ, ವಿನ್ಯಾಸದಲ್ಲಿ ಸಾಟಿ ಇಲ್ಲ. ಅಪ್ಪಟ ಚರ್ಮೋತ್ಪನ್ನಗಳು ವಿಶಿಷ್ಟ ಶೈಲಿಯಲ್ಲಿ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಲಿಡ್ಕರ್, ನಂಬಿಕೆ ನಿರಂತರ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ತಜ್ಞ ವಾಣಿ.
11: ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ.
12: ನಾನು ಈ ದಿನ ಡಾಕ್ಟರ್ ಭುವನೇಶ್ವರಿ, ಪ್ರಾಧ್ಯಾಪಕರು, ಆಹಾರ ಮತ್ತು ಪೌಷ್ಟಿಕತೆ ವಿಭಾಗ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಇಲ್ಲಿಂದ ನಾನು ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಪ್ರತಿ ನಿಸರ್ಗದ ಮಡಿಲಲ್ಲಿ ಕೋಟ್ಯಾಂತರ ಜೀವರಾಶಿಗಳು ಮಾನವನ ಅಭ್ಯುದಯಕ್ಕಾಗಿ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿ ನಿರಂತರವಾಗಿ ಕ್ರಿಯಾತ್ಮಕತೆಯಿಂದ ಸಹಾಯ ಚಾಚ್ತಾ ಇದ್ದಾವೆ. ಅಂತಹವುಗಳ ಗುಂಪಿನಲ್ಲಿ ಶಿಲೀಂಧ್ರ ಎಂಬ ಪರೋಪಕಾರಿಯೂ ಒಂದು. ಬಹುತೇಕ ಮಳೆ ಆದ ನಂತರ ಮರುದಿನವೇ ಅಲ್ಲಲ್ಲಿ ಛತ್ರಿಯಂತೆ ವಿವಿಧ ವಿನ್ಯಾಸ ಹಾಗೂ ಬಣ್ಣಗಳಿಂದ ಉದ್ಭವಿಸುವ ಇವುಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಇವನ್ನ ನಾವು ನಾಯಿಕೊಡೆ ಅಥವಾ ಅಣಬೆ ಅಂತ ಕರಿತೀವಿ. ಶುಚಿ ರುಚಿಯಾದ ಭೋಜನದ ವಿಶಿಷ್ಟ ಸ್ಥಾನಗಳನ್ನು ಆಕ್ರಮ

ನಿರ್ಮಿಸುವ ಹೆಚ್ಚು ಶಿಲೀಂಧ್ರಗಳು ಉಪಯುಕ್ತಕಾರಿಗಳಾದರೆ ಕೆಲವು ಪ್ರಭೇದಗಳು ತುಂಬಾ ವಿಷಕಾರಿಗಳಾಗಿವೆ. ಅಂತಹವುಗಳನ್ನು ವರ್ಜಿಸುವುದು ಒಳ್ಳೆಯದು. ಉತ್ತಮ ಅಣಬೆ ಸ್ವಾದವು ಕುದಿಸಿದ ಸೋಯಾ ಅವರೆಯಂತೆ ಇರುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದು ಮಹತ್ವಪೂರ್ಣವಾದ ಖಾದ್ಯವಾಗಿದ್ದು ಜನರ ಬೇಡಿಕೆಯ ಆಹಾರಗಳಲ್ಲಿ ಇದು ಒಂದಾಗಿದೆ. ಆದ್ದರಿಂದ ಅಲ್ಲಿಯ ಜನತೆಗೆ ಪ್ರಚಲಿತ ವಾಣಿಜ್ಯೋದ್ಯಮ ಲಾಭದಾಯಕ ವೃತ್ತಿಯಾಗಿದೆ. ಏಕೆಂದರೆ ಇದು ಹಾಲು ಮತ್ತು ಮಾಂಸದ ಸ್ಥಾನವನ್ನು ತನ್ನಲ್ಲಿರುವ ವಿಶಿಷ್ಟ ಪೋಷಕಾಂಶಗಳ ಸಮನಾಗಿ ಇದು ತುಂಬುತ್ತಾ ಇದೆ. ಅಣಬೆಗಳು ಶಿಲೀಂಧ್ರ ವರ್ಗಕ್ಕೆ ಸೇರಿದ ಸೂಕ್ಷ್ಮ ಜೀವಿಗಳಾಗಿದ್ದು ಜಗತ್ತಿನ ನಾನಾ ಭಾಗಗಳಲ್ಲಿ ಒಂದು ವಿಶಿಷ್ಟ ಆಹಾರ ತರಕಾರಿಯಂತೆ ಬೆಳೆಸಲ್ಪಡುತ್ತಿವೆ. ಉತ್ತಮ ಪೌಷ್ಟಿಕಾಂಶವನ್ನು ಹೊಂದಿರುವ ಅಣಬೆಗಳಲ್ಲಿ ಸಾರಜನಕ ಯಥೇಚ್ಛವಾಗಿದ್ದು ಇದರೊಂದಿಗೆ ವಿವಿಧ ಜೀವಸತ್ವಗಳು ಹಾಗೂ ಲವಣಾಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿವೆ. ಎಲ್ಲ ಬಗೆಯ ಅಣಬೆಗಳನ್ನು ತಿನ್ನಲು ಯೋಗ್ಯವಲ್ಲ. ಅವುಗಳನ್ನು ಸರಿಯಾಗಿ ಗುರುತಿಸಬೇಕು. ತಿನ್ನಲು ಯೋಗ್ಯವಾದವುಗಳನ್ನಷ್ಟೇ ನಾವು ಆಹಾರದಲ್ಲಿ ಬಳಸಬೇಕಾಗುತ್ತೆ. ಪೌಷ್ಟಿಕ ಆಹಾರದ ಕೊರತೆಯಿಂದ ಇಂದಿನ ದಿನಗಳಲ್ಲಿ ವೈದ್ಯಕೀಯವಾಗಿ ವಾಣಿಜ್ಯವಾಗಿ ಹಾಗೂ ಪೌಷ್ಟಿಕ ತರಕಾರಿಯಂತೆ ಅಣಬೆಯನ್ನು ಬೆಳೆಸುವ ಕ್ರಮವನ್ನು ಅನೇಕ ಕೃಷಿ ಸಂಶೋಧನಾಲಯಗಳು ಬೆಳಕಿಗೆ ತರ್ತಾ ಇದ್ದಾವೆ. ಅಲ್ಲದೆ ಅಣಬೆಯ ಪೌಷ್ಟಿಕಾಂಶಗಳು ಕ್ಷೀಣಿಸದಂತೆ ಆಹಾರ ತಯಾರಿಕೆ ಕ್ರಮಗಳನ್ನು ಆಹಾರ ಸಂಸ್ಕರಣಾ ಕೇಂದ್ರಗಳಲ್ಲಿ ಸಹ ಕಂಡುಹಿಡಿದಿದ್ದಾರೆ. ಅಣಬೆಯನ್ನು ಸಾಮಾನ್ಯವಾಗಿ ಒಂದು ಆಹಾರ ಪದಾರ್ಥವಾಗಿ ಗುರುತಿಸಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಕಮರ್ಷಿಯಲ್ ಆಗಿ ಅದನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿರುವ ಅಪಾರ ಜನಸಂಖ್ಯೆ ಹೊಂದಿರುವಂತಹ ಭಾರತದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯ ಪ್ರೋಟೀನ್ ಕೊರತೆ ಪರಿಹರಿಸಲು ಸಸಾರಜನಕ ಭರಿತ ಅಣಬೆ ಬೆಳೆಸುವುದು ಅತ್ಯವಶ್ಯಕವಾಗಿದೆ. ನಮ್ಮಲ್ಲಿ ಬೆಳೆಯುವ ವಿವಿಧ ಏಕದಳ ಸಸ್ಯಗಳಲ್ಲಿ ಸಸಾರಜನಕ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಸಸಾರಜನಕಯುಕ್ತ ಅಣಬೆಯು ಒಂದು ಅತ್ಯಮೂಲ್ಯ ಆಹಾರವಾಗಿದೆ. ದಿನನಿತ್ಯದ ಆಹಾರಗಳಲ್ಲಿ ಮಾಂಸ, ಮೊಟ್ಟೆ ಮತ್ತು ಹೈನುಗಳ ಜೊತೆಯಲ್ಲಿ ಅಣಬೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹವನ್ನು ಸದೃಢವಾಗಿ ಮತ್ತು ಸುಂದರವಾಗಿಡಲು ಸಾಧ್ಯವಾಗ್ತದೆ. ಇದನ್ನು ಅಣಬೆನ ನಾವು ಆಂಗ್ಲ ಭಾಷೆಯಲ್ಲಿ ಮಶ್ರೂಮ್ ಅಂತ ಹೇಳಿ ಕರಿತೀವಿ. ಇದು ಶಿಲೀಂಧ್ರಗಳ ಬಹುದೊಡ್ಡ ಗುಂಪಿಗೆ ಸೇರಿದ ಒಂದು ಜೀವಿಯಾಗಿದೆ. ಎಲ್ಲ ಸಸ್ಯಗಳಲ್ಲಿರುವಂತೆ ಇದರಲ್ಲಿಯೂ ಸಹ ಕೈಟಿನ್ ಮತ್ತು ಸೆಲ್ಯುಲೋಸ್ ಅಂಶ ಇರುವುದರಿಂದ ಇದನ್ನು ಸಸ್ಯ ಪ್ರಭೇದವಾಗಿ ಪರಿಗಣಿಸಬಹುದಾದರೂ ಈ ಜೀವಿಗಳಲ್ಲಿ ಪತ್ರ ಹರಿತು ಇರುವುದಿಲ್ಲ. ಅದಕ್ಕೋಸ್ಕರ ಅದು ಹಸಿರಾಗಿ ಕಾಣೋದಿಲ್ಲ. ಹಾಗಾಗಿ ಇವು ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ಪಡಿತವೆ. ಬೇರೆ ಅಣುಜೀವಿಗಳು ಉಪಯೋಗಿಸಲು ಅವಶ್ಯಕವಾದಂತಹ ಕೋಶಾತ್ಮಕ ರಂಧ್ರವಿಲ್ಲದ ಜೀವಕಣದಿಂದ ಕೂಡಿದ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಪದಾರ್ಥಗಳನ್ನು ಇವು ಜೀರ್ಣಿಸಿಕೊಳ್ಳಬಲ್ಲವು. ಕೆಲವೊಂದು ಸಸ್ಯಗಳ ಮೇಲೆ ಅಥವಾ ಕೊಳೆತ ವಸ್ತುಗಳ ಮೇಲೆ ಇವು ನಿರ್ದಿಷ್ಟ ಕಾಲಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದ ಅಣಬೆಗಳನ್ನು ಇವಾಗ ವೈಜ್ಞಾನಿಕ ಸಂಶೋಧನೆಗಳಿಂದಾಗಿ ಎಲ್ಲ ಕಾಲಗಳಲ್ಲಿಯೂ ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ಅನೇಕ ಕೃಷಿ ನಿರುಪಯುಕ್ತ ವಸ್ತುಗಳನ್ನು ಬಳಸಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಮತ್ತು ಇವಾಗ ನಾನು ಅಣಬೆಯ ಪೋಷಕಾಂಶ ಮತ್ತು ಔಷಧೀಯ ಗುಣಗಳನ್ನು ಹೇಳಬೇಕು ಅಂತಂದರೆ, ಅಣಬೆಗಳು ತಮ್ಮ ವಿಶಿಷ್ಟವಾದ ಸುವಾಸನೆ ಹಾಗೂ ರುಚಿಗೆ ಸಾಕಷ್ಟು ವರ್ಷಗಳಿಂದ ಸುಪರಿಚಿತವಾಗಿದ್ದರೂ ಅವುಗಳಲ್ಲಿಯ ಪೌಷ್ಟಿಕಾಂಶಗಳ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಗುರುತಿಸಲ್ಪಟ್ಟಿದೆ. ಅಣಬೆಯು ಶೇಕಡ 25-30% ಪ್ರಮಾಣದಲ್ಲಿ ಸಸಾರಜನಕವನ್ನು ಹೊಂದಿದ್ದು ಈ ಪ್ರಮಾಣವು ಯಾವುದೇ ತರಕಾರಿಗಳಿಗಿಂತ 2 ಪಟ್ಟು ಹೆಚ್ಚಿರುತ್ತದೆ. ಇದನ್ನು ಪ್ರಾಣಿ ಮೂಲದ ಸಸಾರಜನಕಕ್ಕೆ ಸರಿಸಮನಾಗಿ ಹೋಲಿಸಬಹುದು. ನಾವು ಸೇವಿಸುವ ಆಹಾರದಲ್ಲಿ ಸಾಮಾನ್ಯವಾಗಿ ಶರೀರದ ಬೆಳವಣಿಗೆ ಅತಿ ಮುಖ್ಯವಾಗಿ ಬೇಕಾಗುವ 2 ಅಮೈನೋ ಆಮ್ಲಗಳನ್ನೇ ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್. ಈ ಒಂದು ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್ಗಳ ಪ್ರಮಾಣ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಣಬೆಯಲ್ಲೂ ಇವೆರಡೂ ಅಮೈನೋ ಆಮ್ಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಡೆಯಬಹುದು. ನಮ್ಮಲ್ಲಿ ದ್ವಿದಳ ಧಾನ್ಯದ ಉಪಯೋಗ ಮತ್ತು ದೊರಕುವ ಪ್ರಮಾಣ ಪ್ರತಿ ಮನುಷ್ಯನಿಗೆ ಪ್ರತಿ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ. ಅಣಬೆಯ ಉಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ತುಂಬ ಹೊಂದಿಕೊಂಡ್ರೆ ನಮಗೆ ಸುಸ್ಥಿರ ಒಂದು ಸಸಾರಜನಕವನ್ನು ನಾವು ಪಡ್ಕೋಬಹುದು. ಅಣಬೆಗಳು ಒಳ್ಳೆ ಗುಣಮಟ್ಟದ ಸಸಾರಜನಕವನ್ನು ಹೊಂದಿರುವುದರಿಂದ ಅದರ ಜೊತೆಗೆ ಮುಖ್ಯ ಜೀವಸತ್ವಗಳಾದ ಜೀವಸತ್ವ ಸಿ ಹಾಗೂ ಬಿ ಸಂಯುಕ್ತ ಗುಂಪಿಗೆ ಸೇರಿದ ಥಯಾಮಿನ್ ಅಂದರೆ ಜೀವಸತ್ವ B1, ಜೀವಸತ್ವ B2 ಮತ್ತು ನಿಯಾಸಿನ್ ಇವುಗಳನ್ನು ಸಹ ಅದು ಒಳಗೊಂಡಿದೆ. ಅಲ್ಲದೆ ಫೋಲಿಕ್ ಆಮ್ಲ ಮತ್ತು ಜೀವಸತ್ವ B12 ಸಮೃದ್ಧವಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಅಣಬೆಯನ್ನು ಸೇವಿಸುವುದರಿಂದ ಅತಿ ಅವಶ್ಯವಿರುವ ಫೋಲಿಕ್ ಆಮ್ಲ ಮತ್ತು ಜೀವಸತ್ವಗಳನ್ನು ಇದರಿಂದ ಪಡೆಯಬಹುದು. ಅಲ್ಲದೆ ಅಣಬೆಯಲ್ಲಿ ಸೋಡಿಯಂ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಪೊಟಾಷಿಯಂ ಪ್ರಮಾಣ ಬಹಳ ಹೆಚ್ಚಿರೋದ್ರಿಂದ ರಕ್ತದೊತ್ತಡ ರೋಗಿಗಳಿಗೆ ಇದೊಂದು ಅತ್ಯುತ್ತಮ ಆಹಾರವಾಗಿ ನಾವು ಕಾಣಬಹುದು. ಹಾಗೂ ಇದರಲ್ಲಿ ಸಹ ರಂಜಕ ಮತ್ತು ಕಬ್ಬಿಣಾಂಶ ಕಡಿಮೆ ಪ್ರಮಾಣದಲ್ಲಿದ್ದರೂ ಸಹ ಸುಲಭವಾಗಿ ದೊರಕುವ ರೂಪದಲ್ಲಿದ್ದು ರಕ್ತದ ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತದೆ. ಅದು ಅಲ್ಲದೆ ಶರೀರದ ತೂಕ ಹೆಚ್ಚಿರುವ ಜನರಿಗೆ, ಇವಾಗ ಎಲ್ಲ ಕಡೆ ನಾವು ನೋಡ್ತಾ ಇದ್ವಿ ಒಬೆಸಿಟಿ ಅಂದ್ರೆ ಮನುಷ್ಯರಲ್ಲಿ ತೂಕ ಹೆಚ್ಚಾಗ್ತಾ ಇದೆ, ಆ ಒಂದು ತೂಕ ಹೆಚ್ಚಿರುವ ಜನರಿಗೂ ಸಹ ಈ ಒಂದು ಅಣಬೆ ಸೇವನೆ ಒಂದು ವರದಾನ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ಅಣಬೆಯಲ್ಲಿ ಕ್ಯಾಲೋರಿ ಗಣನೀಯವಾಗಿ

ಇದರ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನಾವು ಇದನ್ನ ತಿನ್ನೋದ್ರಿಂದ ಶರೀರದ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇದರೊಂದಿಗೆ ಅವಶ್ಯಕ ಪಿಷ್ಟ ಆಮ್ಲವಾದ ಲಿನೋಲಿನ್ ಆಮ್ಲದ ಪ್ರಮಾಣ ಸಹ ಈ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣವಾಗಿ ತಗೊಂಡಾಗ ಇದರಲ್ಲಿ ಸಂಪೂರ್ಣವಾಗಿ ಕೊಲೆಸ್ಟ್ರಾಲ್ ಇರೋದೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಹೃದ್ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದರ ಸೇವನೆಯು ಒಂದು ದಿವ್ಯವಾದ ಔಷಧ ಅಂತ ಹೇಳ್ಬೋದು. ಅಣಬೆಯಲ್ಲಿ ಎರ್ಗೋಸ್ಟ್ರಾಲ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇದು ಜೀವಸತ್ವ ಡಿಯನ್ನು ಆಗಿ ಪರಿವರ್ತನೆ ಮಾಡಿ ನಮಗೆ ಡಿ ಜೀವಸತ್ವದ ಕೊರತೆ ಇರಲಾರ್ದಂಗೆ ಅಣಬೆ ಸಹಾಯ ಮಾಡುತ್ತದೆ. ಅಣಬೆಯಲ್ಲಿ ಸಕ್ಕರೆ ಅಂಶ ಸಹ ಸ್ಟಾರ್ಚ್ ರೂಪದಲ್ಲಿ ಇರೋದಿಲ್ಲ. ಅದು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಹೆಮಿಸೆಲ್ಯುಲೋಸ್ ಮತ್ತು ಕೈಟಿನ್ ರೂಪದಲ್ಲಿ ಇರೋದ್ರಿಂದ ಇದು ಸಹ ಸಿಹಿ ಮೂತ್ರ ರೋಗಗಳಿಗೆ ಅಂದರೆ ಡಯಾಬಿಟಿಸ್ ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದೊಂದು ನಿಸರ್ಗದ ಕೊಡುಗೆ ಅಂತ ನಾವು ಹೇಳಬಹುದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜಠರದಲ್ಲಿ ಆಮ್ಲದ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೀಗಾಗಿ ಅಣಬೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ವೈದ್ಯಕೀಯ ಗುಣಗಳು ಹತ್ತು ಹಲವಾರು ರೋಗಗಳಿಗೆ ಬಹಳ ಉಪಯುಕ್ತವಾಗಿವೆ. ಅಣಬೆಯಲ್ಲಿರುವ ಪೋಷಕಾಂಶಗಳನ್ನು ತಗೊಂಡಾಗ ಪ್ರತಿ 100 ಗ್ರಾಂ ಚಿಪ್ಪು ಅಣಬೆ ತಗೊಂಡಾಗ ಇದರಲ್ಲಿ ಶಕ್ತಿ ಸಾಮರ್ಥ್ಯ ಸುಮಾರು 34.5 ಕಿಲೋ ಕ್ಯಾಲರಿಯಷ್ಟು ಶಕ್ತಿಯನ್ನು ನಮಗೆ ಕೊಡುತ್ತೆ. ಅದರ ಜೊತೆಗೆ ಪಿಷ್ಟದ ಅಂಶ ಅಂದರೆ 5.8 ಗ್ರಾಂ ಪಿಷ್ಟ ಕೊಡುತ್ತೆ. ಎಣ್ಣೆ ಅಂಶ 200 ಮಿಲಿಗ್ರಾಂನಷ್ಟು ಈ ಅಣಬೆಯಲ್ಲಿ ಇರುತ್ತೆ. ಅಂದರೆ ಅತಿ ಕಡಿಮೆ ಕೊಬ್ಬಿನಾಂಶ ಅಣಬೆಯಲ್ಲಿ ನಾವು ಕಾಣಬಹುದು. ಮತ್ತು ಸಸಾರಜನಕವನ್ನು ತಗೊಂಡಾಗ ಪ್ರತಿ 100 ಗ್ರಾಮ್ಗೆ 3 ಗ್ರಾಮ್ನಷ್ಟು ಸಸಾರಜನಕ ನಮಗೆ ಕೊಡುತ್ತೆ. ಅಂದರೆ ಪ್ರೋಟೀನ್ ಅಂಶನ ಜಾಸ್ತಿ ಕೊಡುತ್ತೆ. ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗುತ್ತೆ ಮತ್ತು ದೇಹವನ್ನು ಸದೃಢವಾಗಿ ಇಡೋದಕ್ಕೆ ಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ಒಂದು ಟಿಶ್ಯೂ ಡ್ಯಾಮೇಜ್ ಆದರೆ ಅಂದರೆ ನಮ್ಮಲ್ಲಿ ಗಾಯಗಳಾದಾಗ ಅದನ್ನು ಸರಿಪಡಿಸೋದಕ್ಕೆ ಸಸಾರಜನಕ ಬೇಕಾಗುತ್ತೆ. ಆ ಒಂದು ಸಸಾರಜನಕ ಈ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಅದು ಅಲ್ಲದೆ ನಾರಿನಾಂಶ 900 ಮಿಲಿಗ್ರಾಮ್ನಷ್ಟು ನಾರಿನಾಂಶ ಈ ಒಂದು ಅಣಬೆಯಲ್ಲಿ ನಾವು ಕಾಣಬಹುದು. ಈ ನಾರಿನಾಂಶ ಹೆಚ್ಚಿರೋದ್ರಿಂದ ನಾ ಆವಾಗಲೇ ತಿಳಿಸ್ದಾಗೆ ಸಕ್ಕರೆ ರೋಗಿಗಳಿಗೆ ಬಹಳ ಅತ್ಯುತ್ತಮ ಆಹಾರ ಅಂತ ಹೇಳ್ಬೋದು. ಅದೂ ಅಲ್ಲದೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕಡಿಮೆ ಮಾಡೋದಕ್ಕೆ ಈ ನಾರಿನಾಂಶ ಸಹಾಯ ಮಾಡುತ್ತೆ. ಜೊತೆಗೆ ನಮಗೆ ಪಚನ ಕ್ರಿಯೆಗೆ ಈ ನಾರಿನಾಂಶ ಬಹಳ ಮುಖ್ಯ. ಈ ನಾರಿನಾಂಶ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತು ಕ್ಯಾಲ್ಶಿಯಂ ನಮಗೆ ದೇಹಕ್ಕೆ ಮೂಳೆಗಳನ್ನ ಗಟ್ಟಿಯಾಗಿ ಇಡೋದಕ್ಕೆ ಬೇಕಾಗುತ್ತೆ. ಈ ಕ್ಯಾಲ್ಶಿಯಂ ಅಂಶ ಅಣಬೆಯಲ್ಲಿ 98 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ಗೆ ಚಿಪ್ಪು ಅಣಬೆಯಲ್ಲಿ ಇದೆ. ಅದೇ ರೀತಿಯಾಗಿ ಕಬ್ಬಿಣದ ಅಂಶ ನಮಗೆ ಹಿಮೋಗ್ಲೋಬಿನ್ ಅಂದರೆ ನಮ್ಮ ರಕ್ತವನ್ನು ಹೆಚ್ಚು ಮಾಡೋದಕ್ಕೆ ಕಬ್ಬಿಣ ಬೇಕಾಗುತ್ತೆ. ಅದು ಸಹ ಈ ಒಂದು ಅಣಬೆಯಲ್ಲಿ 1.5 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ಗೆ ಚಿಪ್ಪು ಅಣಬೆಯಲ್ಲಿ ಇದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಜೀವಸತ್ವಗಳಾದ ಜೀವಸತ್ವ B2 ಅಂದರೆ 0.5 ಮಿಲಿಗ್ರಾಮ್ನಷ್ಟು ನಾವು ಈ ಒಂದು ಜೀವಸತ್ವವನ್ನು ಕಾಣಬಹುದು ಅಣಬೆಯಲ್ಲಿ. ನಿಯಾಸಿನ್ನು, ಪೆಂಟೋಥೆನಿಕ್ ಆ್ಯಸಿಡು, ಥಯಾಮಿನ್ನು, ಜೀವಸತ್ವ ಎ, ಜೀವಸತ್ವ ಸಿ, ಜೀವಸತ್ವ B6 ಇವು ಸಹ ಹೆಚ್ಚಿನ ಪ್ರಮಾಣದಲ್ಲಿದ್ದು ನಿಯಾಸಿನ್ನು 10.9 ಮಿಲಿಗ್ರಾಮ್ನಷ್ಟಿದೆ, ಪೆಂಟೋಥೆನಿಕ್ ಆ್ಯಸಿಡು 400 ಮಿಲಿಗ್ರಾಮ್ನಷ್ಟಿದೆ, ಥಯಾಮಿನ್ನು 0.5 ಮಿಲಿಗ್ರಾಮ್ನಷ್ಟಿದೆ. ಅದೇ ತರನಾಗಿ ಜೀವಸತ್ವ ಎ, ಸಿ ಮತ್ತು B6 ಇವು ಪ್ರತಿಶತ 2% ಪ್ರಮಾಣ ಅಣಬೆಯಲ್ಲಿ ನಾವು ನೋಡಬಹುದು. ಮತ್ತು ಖನಿಜಾಂಶಗಳಿಗೆ ತಗೊಂಡಾಗ ಇದರಲ್ಲಿ 379 ಮಿಲಿಗ್ರಾಮ್ನಷ್ಟು ಪೊಟ್ಯಾಷಿಯಂ ನಾವು ಪಡಿಬೋದು. ಇದೇ ತರಹ ನಾವು ಬಾಳೆಹಣ್ಣಿನಲ್ಲೂ ಸಹ ಪೊಟ್ಯಾಷಿಯಂ ಅಂಶ ಇದೆ. ಅದೇ ರೀತಿಯಾಗಿ ಮಣಬೆಯಲ್ಲೂ ಸಹ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ನಾವು ಇದನ್ನು ಅಂದರೆ ಈವನ್ ಕಿಡ್ನಿ ರೋಗಗಳಿಂದ ಬಳಲ್ತಾ ಇರೋರಿಗೆ ಅಥವಾ BP ಇರೋರಿಗೆ ಈ ಒಂದು ಅಣಬೆಯನ್ನು ನಾವು ಕೊಡಬಹುದು. ಮತ್ತು ಸೋಡಿಯಂ ಅಂಶ ಅತಿ ಕಡಿಮೆ ಪ್ರಮಾಣದಲ್ಲಿದೆ, 83.7 ಮಿಲಿಗ್ರಾಮ್ನಷ್ಟಿದೆ. ತಾಮ್ರದ ಅಂಶ 500 ಮಿಲಿಗ್ರಾಮು, ರಂಜಕ 476 ಮಿಲಿಗ್ರಾಮ್, ಕ್ಯಾಲ್ಶಿಯಂ 98 ಮಿಲಿಗ್ರಾಮ್ ಮತ್ತು ಕಬ್ಬಿಣ 1.5 ಮಿಲಿಗ್ರಾಮ್ನಷ್ಟು ಈ ಖನಿಜಾಂಶಗಳು ಅಣಬೆಯಲ್ಲಿ ಪ್ರತಿ 100 ಗ್ರಾಮ್ಗೆ ನಾವು ಪಡೆಯಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಅಣಬೆಯೊಂದು ಕಡಿಮೆ ಶಕ್ತಿದಾಯಕ ಅಂದರೆ ಕಡಿಮೆ ಶಕ್ತಿಯನ್ನು ಕೊಡುವಂಥದ್ದು, ಹೆಚ್ಚು ನಾರಿನಾಂಶ ಇರುವಂಥದ್ದು, ಮತ್ತು ಕೊಲೆಸ್ಟ್ರಾಲ್ ರಹಿತ ಅಂದರೆ ಸ್ವಲ್ಪನೂ ಕೊಲೆಸ್ಟ್ರಾಲ್ ಅದರಲ್ಲಿಲ್ಲ, ಮತ್ತು ಹೆಚ್ಚು ಜೀವಸತ್ವ B2 ಇರುವಂತಹದ್ದು, ಕಡಿಮೆ ಸೋಡಿಯಂ ಲವಣ ಹಾಗೂ ಹೆಚ್ಚು ಪೊಟ್ಯಾಷಿಯಂ ಇರುವಂತಹ ಒಂದು ಅಣಬೆ ಹಲವಾರು ರೋಗಗಳಿಗೆ ಬಹಳ ಉಪಯುಕ್ತವಾಗಿದೆ. ಮತ್ತು ನಾನು ಅಣಬೆ ಸಂಸ್ಕರಣೆ ಬಗ್ಗೆ ಹೇಳಬೇಕಂದ್ರೆ ಈ ಅಣಬೆ ತಿನ್ನಲು ಒಂದು ಯೋಗ್ಯ ಶಿಲೀಂಧ್ರವಾಗಿದ್ದು ಇದರಲ್ಲಿ ಬರುವ ಅಧಿಕ ಪ್ರಮಾಣದ ಪೌಷ್ಟಿಕಾಂಶದ ಜೊತೆಗೆ ಇದಕ್ಕೆ ಇರುವ ಒಂದು ತನ್ನದೇ ಆದ ಸುವಾಸನೆ ಮತ್ತು ರುಚಿಯಿಂದಾಗಿ ಸಸ್ಯಾಹಾರಿಗಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಣಬೆಗಳನ್ನು ಹೆಚ್ಚಾಗಿ ತಾಜಾ ಇರುವಾಗಲೇ ಮಾರಲ್ಪಡುತ್ತವೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಲ್ಪಡುತ್ತವೆ. ಎಲ್ಲಿ ಅಣಬೆಯನ್ನು ಹೆಚ್ಚಾಗಿ ಬೆಳೆಸಿ ಅದನ್ನು ಮಾರಾಟಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಸಾಗಿಸುವುದು ಕಷ್ಟಕರವಾಗಿರುತ್ತದೆಯೋ ಅಂತಹ ಪ್ರಸಂಗಗಳಲ್ಲಿ ಅಣಬೆಯನ್ನು ಸಂಸ್ಕರಿಸುವುದು ಅವಶ್ಯಕವೆನಿಸುತ್ತದೆ.

ಸಂಸ್ಕರಿಸಿದ ಅಣಬೆಗಳನ್ನು ಬೇಕಾದ ಸ್ಥಳಗಳಿಗೆ ಸುಲಭವಾಗಿ ಸಾಗಿಸಬಹುದು. ಅಣಬೆಯನ್ನು ಕಡಿಮೆ ಖರ್ಚಿನಲ್ಲಿ ಹೆಚ್ಚಾಗಿ ಬೆಳೆಯುವವರಿಗೆ ಅಣಬೆ ಸಂಸ್ಕರಣೆ ಉಪಯೋಗಕರವಾಗಿರುತ್ತದೆ. ಆದ್ದರಿಂದ ವಿವಿಧ ರೀತಿಯ ಅಣಬೆ ಸಂಸ್ಕರಣೆಯ ಬಗ್ಗೆ ಮಾಹಿತಿಯನ್ನು ನಾನು ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಣಬೆಯ ಬೆಳೆ ಕೊಯ್ಲು ಮಾಡಿದ ಮೇಲೂ ಮತ್ತೆ ಮತ್ತೆ ಬೆಳೆಯುವುದರಿಂದ ಸಂಸ್ಕರಣೆಗಾಗಿ ಸರಿಯಾದ ವೇಳೆಯಲ್ಲಿ ಕೊಯ್ಲು ಮಾಡಬೇಕದನ್ನು. ತಾಜಾ ಅಣಬೆಗಳನ್ನು ಕೊಯ್ಲು ಮಾಡಿದ 24-40 ಗಂಟೆಯೊಳಗೆ ಮಾತ್ರ ಉಪಯೋಗಿಸಬಹುದು. ಇಲ್ದಿದ್ದರೆ ಅವು ಜಾರುವ ಉಪ್ಪಿನಕಾಯಿ ತರಹ ಆಗಿ ಅವುಗಳಿಂದ ಒಂದು ತರಹದ ಕೆಟ್ಟ ವಾಸನೆ ಬರುತ್ತದೆ ಮತ್ತು ಅದು ಉಪಯೋಗಿಸೋದಕ್ಕೆ ಸೂಕ್ತ ಆಗಿರೋಂಗಿಲ್ಲ. ಆದ್ದರಿಂದ ಅಣಬೆ ಕೊಯ್ಲಿನ ವೇಳೆಯು ಅಣಬೆ ತಲೆಗಳು ಕಾಣಿಸಿಕೊಳ್ಳುವುದರ ಮೇಲೂ ಹಾಗೂ ಅವುಗಳ ತೂಕ, ತಲೆ ಬಿಚ್ಚಿಕೊಳ್ಳುವ ಲಕ್ಷಣಗಳ ಮೇಲೆ ಅವಲಂಬನೆಯಾಗಿರುತ್ತದೆ. ಅಣಬೆಯನ್ನು ಆಹಾರ ಪದಾರ್ಥವಾಗಿ ವಿವಿಧ ರೀತಿಯಲ್ಲಿ ಉಪಚರಿಸಿ ಶೇಖರಿಸಬಹುದು. ಅವುಗಳನ್ನು ಕರಿದ ರೀತಿಯಲ್ಲಿ, ಬೇಯಿಸಿದ ರೀತಿಯಲ್ಲಿ, ಕುದಿಸಿದ ರೀತಿಯಲ್ಲಿ, ಉಪ್ಪಿನಕಾಯಿ ರೂಪದಲ್ಲಿ ಅಥವಾ ಮಸಾಲೆ ತುಂಬಿದ ಪದಾರ್ಥಗಳಾಗಿ ಅವುಗಳನ್ನು ಸಂಸ್ಕರಣೆ ಡಬ್ಬೆಗಳಲ್ಲಿ ತುಂಬಿ ಕ್ಯಾನಿಂಗ್ ಮಾಡಿ ಸಂಸ್ಕರಣೆ ಮಾಡಬಹುದು. ಒಣಗಿಸಿ ಸಂಸ್ಕರಣೆ ಮಾಡಬಹುದು ಮತ್ತು ಹಿಮಗಟ್ಟಿಸಿ ಅಂದರೆ ಫ್ರೀಸ್ ಮಾಡಿ ನಾವು ಈ ಒಂದು ಅಣಬೆಯನ್ನು ಹಾಗೆ ಮಾಡಿಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡಿ ನಾವು ಉಪಯೋಗಿಸಬಹುದು. ಮತ್ತು ಇವಾಗ ನಾನು ಚಿಪ್ಪಣಬೆಯ ಒಂದು ಸಂಸ್ಕರಣೆ ರೀತಿಯನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಹಾರ ಸಂಸ್ಕರಣೆ ನಿಯಮಾವಳಿಯ ಪ್ರಕಾರ ಅತ್ಯುತ್ತಮ ಗುಣಮಟ್ಟದ ಅಣಬೆಗಳನ್ನು ಕ್ಯಾನಿಂಗ್ ಮಾಡಲು ಮತ್ತು ಕಡಿಮೆ ಗುಣಮಟ್ಟದ ಹಾಗೂ ಚೆನ್ನಾಗಿ ಅರಳಿದ ಅಣಬೆಗಳನ್ನು ಒಣಗಿಸಲು ಬಳಸ್ತಾರೆ. ಹಿಮಗಟ್ಟಿಸುವಿಕೆ ಅಂದರೆ ಉತ್ತಮ ಧರ್ಮಗಳನ್ನು ಹೊಂದಿರುವುದರಿಂದ ಅಣಬೆ ಸಂಸ್ಕರಣೆಯಲ್ಲಿ ಅಣಬೆ ಹಿಮಗಟ್ಟಿಸುವಿಕೆ ಸಹ ಒಂದು ಹೊಸ ಪದ್ಧತಿಯಾಗಿದೆ. ಇವಾಗ ನಾನು ಸಂಗ್ರಹಣೆ ಹೇಳಬೇಕು ಅಂತಂದರೆ ಚಿಪ್ಪು ಅಣಬೆಗಳನ್ನು 7-8 ದಿನಗಳವರೆಗೆ ಶೀತಲ ವಾತಾವರಣದಲ್ಲಿ ಅಂದರೆ 5-6 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಚೆನ್ನಾಗಿ ರಂಧ್ರ ಮಾಡಿದ ಪಾಲಿಥಿನ್ ಚೀಲದಲ್ಲಿ ಹಾಕಿ ಇಡಬೇಕು. ಅಣಬೆಯಲ್ಲಿ ತೇವಾಂಶ ಬಹಳ ಇರುವುದರಿಂದ ಶೀತಲ ವಾತಾವರಣದಿಂದ ಹೊರಗಡೆ ತೆಗೆದು ಕೂಡಲೇ ಹೊರಗಿನ ಉಷ್ಣತೆಗೆ ನೀರು ಆವಿಯಾಗಿ ನೀರಿನ ತುಂತುರು ಹನಿಗಳು ಚೀಲದಲ್ಲಿ ಶೇಖರಣೆಯಾಗುತ್ತವೆ. ಆ ನೀರಿನಿಂದ ಅಣಬೆಗಳಲ್ಲಿ ಕೆಡುವ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಪಾಲಿಥಿನ್ ಚೀಲಗಳಿಗೆ ರಂಧ್ರವನ್ನು ಮಾಡುವುದರಿಂದ ಅದರಿಂದ ಗಾಳಿ ಆಡುತ್ತದೆ. ಬಹಳ ದಿನಗಳಿಗೆ ಇಟ್ಟರೆ ಇಥಿಲಿನ್ ಅನಿಲ ಉತ್ಪತ್ತಿಯಾಗಿ ಅವುಗಳ ಬಣ್ಣ ಸಹ ಬದಲಾಗುತ್ತೆ. ಬಿಳಿ ಇರುವಂತಹ ಒಂದು ಅಣಬೆಗಳು ಬ್ರೌನ್ ಕಲರ್ಗೆ, ಕಂದು ಬಣ್ಣಕ್ಕೆ ಬದಲಾಗುವ ಸಾಧ್ಯತೆ ಇರುತ್ತೆ. ಅಂಥ ಒಂದು ಅಣಬೆಗಳನ್ನು ಮಾರ್ಕೆಟ್ನಲ್ಲಿ ಯಾರೂ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಅಣಬೆಯನ್ನು ಶೇಖರಣೆ ಮಾಡುವಾಗ ಯಾವಾಗಲೂ ನಾವು ಪಾಲಿಥಿನ್ ಚೀಲಗಳಿಗೆ ರಂಧ್ರವನ್ನು ಹಾಕಿ ಗಾಳಿ ಆಡೋ ಹಾಗೆ ಇಡಬೇಕಾಗುತ್ತೆ. ಇನ್ನು ಒಂದು ವಿಧಾನ ಅಂತಂದರೆ ಒಣಗಿಸುವಿಕೆ, ಅಂದರೆ ಚೆನ್ನಾಗಿ ಅರಳಿದ ಅಣಬೆಗಳನ್ನು ಕಾಂಡ ಸಮೇತ ಶೇಖರಿಸಬಹುದು. ಅಣಬೆಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಕಟ್ಟಿ ಕುದಿಯುವ ನೀರಿನಲ್ಲಿ 3-5 ನಿಮಿಷಗಳವರೆಗೆ ಕುದಿಸಬೇಕು, ಅಂದರೆ ಮುಳುಗಿಸಬೇಕು. ಈ ರೀತಿ ಕುದಿಸಿದ ಅಣಬೆಗಳನ್ನು ರಾಸಾಯನಿಕ ಸಂರಕ್ಷಕಗಳಾದ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ 300 PPM ಅಥವಾ ಸೋಡಿಯಂ ಬೆಂಜೋಯೇಟ್ 400 PPM ಎಂಬ ರಾಸಾಯನಿಕ ದ್ರಾವಣದಲ್ಲಿ 5 ನಿಮಿಷದವರೆಗೆ ನೆನೆಸಬೇಕು. ಇದರಿಂದ ಅಣಬೆಗೆ ಒಳ್ಳೆಯ ಬಣ್ಣ ಬರುವುದಲ್ಲದೆ ಬ್ಯಾಕ್ಟೀರಿಯಾ ಸೋಂಕಿನ ಪ್ರಮಾಣ ಸಹ ಕಡಿಮೆಯಾಗುತ್ತದೆ. ನಂತರ ಅಣಬೆಗಳನ್ನು ಸೂರ್ಯನ ಶಾಖಕ್ಕೆ ಅಥವಾ ಒಣಗಿಸುವ ಯಂತ್ರದ ಸಹಾಯದಿಂದ 50-60 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಒಣಗಿಸಬೇಕು. ಒಣಗಿದ ಅಣಬೆಯ ತೂಕ ತಾಜಾ ಅಣಬೆಯ ತೂಕಕ್ಕಿಂತ 1-8 ಅಥವಾ 1/12 ಕಡಿಮೆಯಾಗಿರುವುದು. ಒಣಗಿಸಿದ ಅಣಬೆಯಲ್ಲಿ 55% ಹೆಚ್ಚು ತೇವಾಂಶ ಇರಬಾರದು. ಒಣಗಿಸಿದ ಅಣಬೆಗಳನ್ನು ಪೂರ್ತಿ ಮುಚ್ಚಿದ ಹವೆಯಾಡಿದ ಡಬ್ಬ ಅಥವಾ ಸೀಸೆಗಳಲ್ಲಿ ತುಂಬಿ ತಂಪಾದ ಒಣ ಸ್ಥಳಗಳಲ್ಲಿ ಇಡಬೇಕು. ಹೀಗೆ ಇಡೋದ್ರಿಂದ ನಾವು ಹವೆಯಾಡದ ಡಬ್ಬದಲ್ಲಿ ಶೇಖರಣೆ ಮಾಡೋದ್ರಿಂದ ಅಣಬೆಗಳು ಬಣ್ಣನೋ ಮತ್ತು ತಮ್ಮ ತಾಜಾ ಒಂದು ಫ್ಲೇವರನ್ನು ಅಂದರೆ ಸುವಾಸನೆಯನ್ನು ಅಲ್ಲೇ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ಅಣಬೆಗಳನ್ನು ಮತ್ತೆ ನಾವು ತಾಜಾ ಮಾಡಬೇಕು ಅಂತಂದರೆ ಅವುಗಳನ್ನು ಬೆಚ್ಚನೆ ಅಥವಾ ಬಿಸಿ ನೀರಿನಲ್ಲಿ ಸ್ವಲ್ಪ ಅಸ್ಕಾರ್ಬಿಕ್ ಆಮ್ಲ ಅಂದರೆ ಸಿಟ್ರಿಕ್ ಆ್ಯಸಿಡನ್ನು ಅಥವಾ ನಿಂಬೆ ರಸವನ್ನು ಹಾಕಿ ನೆನೆಸಬೇಕು. ಒಣಗಿದ ಅಣಬೆಗಳನ್ನು ಪುಡಿ ಮಾಡಿ ಅವನ್ನು ಸಹ ನಾವು ಸೂಪ್ಗಳಲ್ಲಿ ಸೂಪ್ ಪುಡಿ ಮಾಡಿ ಸೂಪಿನ ಪೌಡ್ರಲ್ಲಿ ಬೆರೆಸಿ ಉಪಯೋಗಿಸಬಹುದು. ಅಲ್ಲದೆ ಅಣಬೆಯನ್ನು ಚಟ್ನಿ ಪುಡಿ ಸಹ ಮಾಡಿ ಉಪಯೋಗಿಸಬಹುದು. ಅಣಬೆಯನ್ನು ಕರಿದ್ಬಿಟ್ಟು ನಾವು ಹೆಂಗೆ ಸಂಡಿಗೆ ಕರಿತೀವೋ ಆ ಥರ ಅಣಬೆಗಳನ್ನು ಕರೆದ್ಬಿಟ್ಟು ಉಪ್ಪು ಖಾರ ಬೆರೆಸಿ ಚಿಪ್ಸ್ ರೂಪದಲ್ಲೂ ಸಹ ನಾವು ಅವನ್ನು ಉಪಯೋಗಿಸಬಹುದು. ಇನ್ನು ಒಂದು ವಿಧಾನ ಅಂತಂದರೆ ಹಿಮಗಟ್ಟಿಸುವಿಕೆ. ಹೆಚ್ಚಾಗಿ ಬೆಲೆ ಬಾಳುವ ಗುಂಡಿ ಅಣಬೆಯನ್ನು ಹಿಮಗಟ್ಟಿಸಿ ಶೇಖರಿಸ್ತಾರೆ. ಗುಂಡಿ ಅಣಬೆಯ ತಲೆಭಾಗವನ್ನು 3-4 ಸೆಂಟಿಗ್ರೇಡ್ವರೆಗಿನ ಉಷ್ಣತೆಯಲ್ಲಿ ನಾವು ತಣ್ಣಗಾಗಿಸಬೇಕು. ನಂತರ ಅವುಗಳನ್ನು 50 PPM ಕ್ಲೋರಿನ್ ಇರುವ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪು ನೀರಿನಲ್ಲಿ ಹಾಕಿ ಅಣಬೆಗಳನ್ನು ಬಟ್ಟೆಯಲ್ಲಿ

ಕಟ್ಟಿ ಕುದಿಸಬೇಕು. ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಬ್ಲ್ಯಾಂಚಿಂಗ್ ಅಂತ ಹೇಳ್ತೀವಿ. ಇದು ಯಾಕೆ ಮಾಡ್ತೀವಿ ಅಂತಂದರೆ ಅವುಗಳ ಒಂದು ಬಣ್ಣವನ್ನು ಹಾಗೆ ಇಟ್ಕೋಬೇಕು ಮತ್ತು ಅದರಲ್ಲಿರುವಂಥ ಕಿಣ್ವಗಳನ್ನು ನಾವು ಹೋಗಲಾಡಿಸೋದಕ್ಕೆ ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ಕುದಿಸ್ಬೇಕಾಗತ್ತೆ. ಅವುಗಳನ್ನು ಹಾಗೆಯೇ ಅಥವಾ ಅಲ್ಯೂಮಿನಿಯಂ ಹಾಳೆಗಳಲ್ಲಿ ಹಾಕಿ ಹಿಮಗಟ್ಟಿಸಬೇಕು, ಅಂದರೆ ಫ್ರೀಸ್ ಮಾಡಬೇಕು. ಹಿಮಗಟ್ಟಿಸಿದ ಅಣಬೆಗಳನ್ನು -20 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ನಾವು ಶೇಖರಣೆ ಮಾಡಬೇಕಾಗತ್ತೆ. ಫೆರೋನ್ 12 ಬೇಗ ಹಿಮಗಟ್ಟಿಸುವುದಕ್ಕೆ ಉಪಯೋಗಿಸ್ತಾರೆ. ಇಂತಹ ಅಣಬೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತದೆ. ಏಕೆಂದರೆ ಈ ರೀತಿ ಹಿಮಗಟ್ಟಿಸಿದ ಅಣಬೆಗಳು ಶೀತಲ ವಾತಾವರಣದಲ್ಲಿ 1 ವರ್ಷದವರೆಗೂ ಇಟ್ಟರೂ ಅದರ ರುಚಿ ಕೆಡೋದಿಲ್ಲ. ಅದಕ್ಕೋಸ್ಕರ ನಾವು ಫ್ರಿಯೋನ್ 12 ಉಪಯೋಗಿಸಿ ಹಿಮಗಟ್ಟಿಸಿ ಇಡೋದ್ರಿಂದ 1 ವರ್ಷದ 12 ತಿಂಗಳವರೆಗೂ ನಾವು ಅದನ್ನು ಹಾಗೆ ಇಡಬಹುದು. ಇನ್ನು ಒಂದು ವಿಧಾನ ಅಂತಂದರೆ ನೆನೆ ಹಾಕಿ ಕಾಪಾಡುವುದು. ಅಂದರೆ ಅಣಬೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪಿನ ದ್ರಾವಣದಲ್ಲಿ 5 ನಿಮಿಷಗಳವರೆಗೆ ಕುದಿಸಿ ನಂತರ ತಣ್ಣೀರಿನಲ್ಲಿ ಮತ್ತೆ ತೊಳೆಯಬೇಕು. ಆಮೇಲೆ ಅಣಬೆಗಳನ್ನು 15% ಉಪ್ಪಿನ ನೀರಿನಲ್ಲಿ, ಅಂತಂದರೆ 0.5% ಹುಳಿ ಉಪ್ಪು ಮತ್ತು 100 PPM ಗಂಧಕದ ಆಕ್ಸೈಡ್ ಬೆರೆಸಿ ಇಡಬೇಕು. ಈ ರೀತಿಯಾಗಿ ಅಣಬೆಗಳನ್ನು 2 ತಿಂಗಳವರೆಗೆ ಮಾತ್ರ ನಾವು ಸಂರಕ್ಷಣೆ ಮಾಡಬಹುದು. ಇನ್ನು ಒಂದು ವಿಧಾನ ಅಂತಂದರೆ ಉಪ್ಪಿನಕಾಯಿ ಮಾದರಿಯಲ್ಲಿ ಸಂಸ್ಕರಣೆ. ಅಂದರೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಯಾವ ರೀತಿಯಾಗಿ ಉಪ್ಪಿನಕಾಯಿ ಹುದುಗುವಿಕೆಯಿಂದ ಶೇಖರಣೆ ಮಾಡುತ್ತಾರೋ ಅದೇ ರೀತಿ ಹುದುಗುವಿಕೆಯಿಂದ ಶೇಖರಿಸಬಹುದು. ತಾಜಾ ಅಣಬೆಗಳಲ್ಲಿಯ ನೀರಿನಾಂಶವನ್ನು 1/2 ಕಡಿಮೆ ಮಾಡಿ ಮಸಾಲೆ ಸಾಮಾನುಗಳನ್ನು ಮತ್ತು ಉಪ್ಪನ್ನು ಬೆರೆಸಿಡಬೇಕು. ಅಂದರೆ ನಾವು ಅಣಬೆಯನ್ನು ಸ್ವಲ್ಪ ಒಣಗಿಸ್ಬಿಟ್ಟು ನಂತರ ಅದಕ್ಕೆ ಮಸಾಲೆ ಮತ್ತು ಉಪ್ಪನ್ನು ಬೆರೆಸಿ ಇಡಬೇಕಾಗತ್ತೆ. ಆದರೆ ಅಣಬೆಗಳನ್ನು ಆಮ್ಲರಹಿತ ಆಹಾರವಾಗಿರುವುದರಿಂದ ಅದರಲ್ಲಿ ಆಸಿಡಿಟಿ ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ವಿನೆಗರ್ ಹಾಕಬೇಕು. ವಿನೆಗರ್ ಹಾಕುವುದರಿಂದ ಅದರ ಒಂದು ರುಚಿ ಹೆಚ್ಚಾಗುತ್ತದೆ ಮತ್ತು ಅದು ಸೂಕ್ಷ್ಮಾಣುಜೀವಿಗಳು ಬೆಳೆಲಾರ್ದಂಗೆ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ವಿನೆಗರ್ ಹಾಕಿ ನಾವು ಇಡಬೇಕಾಗುತ್ತೆ. ಈ ರೀತಿ ತಯಾರಿಸಿದ ಅಣಬೆ ಉಪ್ಪಿನಕಾಯಿಯನ್ನು 6 ತಿಂಗಳವರೆಗೆ ಕೆಡದಂತೆ 22-34 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ನಾವು ಶೇಖರಣೆ ಮಾಡಬಹುದು. ಶೇಖರಿಸಿದ ಉಪ್ಪಿನಕಾಯಿಯಲ್ಲಿ 0.9% ಅಸಿಡಿಕ್ ಆಮ್ಲ ಇರುತ್ತೆ. ಬೇರೆ ಅಹಿತಕರ ವಾಸನೆಯಾಗಲಿ ಇದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿ ಮಾದರಿಯಲ್ಲಿ ಸಹ ಇದನ್ನು ಸಂಸ್ಕರಣೆ ಮಾಡಬಹುದು. ಇನ್ನು ನಾನು ಹೆಚ್ಚಾಗಿ ಅಂತಲೇ ಅಣಬೆಯನ್ನು ಬೇರೆ ಬೇರೆ ಪದಾರ್ಥಗಳಲ್ಲಿ ಅಂದರೆ ಖಾದ್ಯಗಳನ್ನು ಯಾವ್ಯಾವ ಮಾಡಬಹುದು ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮಶ್ರೂಮ್ ಗ್ರೇವಿ, ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದ್ವಿ ಅಂತಂದರೆ ಅದರಲ್ಲಿ ಮಶ್ರೂಮು ಹಾಕಿ ಮಾಡಿದ ಗ್ರೇವಿ ಕೊಡ್ತಾರೆ. ಅದಕ್ಕೆ ಹೆಚ್ಚು ನಾವು ಶುಲ್ಕ ಕೊಡಬೇಕಾಗುತ್ತೆ. ಅಂದರೆ ಅದಕ್ಕೆ ಭಾಳ ಬೇಡಿಕೆ ಇರುತ್ತೆ, ಅದರದ ಒಂದು ವಾಸನೆ, ಅದರದ ಒಂದು ರುಚಿ ಬೇರೆಯೇ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಒಂದು ಹಣವನ್ನು ನಾವು ಕೊಡಬೇಕಾಗುತ್ತೆ. ಆ ಒಂದು ಮಶ್ರೂಮ್ ಗ್ರೇವಿನ ಸಹ ನಾವು ಈ ಒಂದು ಅಣಬೆಯಿಂದ ಮಾಡಬಹುದು. ಮತ್ತು ಜೊತೆಗೆ ಮಶ್ರೂಮ್ ಪಲಾವ್, ಅಂದರೆ ಅಣಬೆಯಿಂದ ತಯಾರಿಸಿದ ಪಲಾವ್, ಅಂದರೆ ಸುಮಾರು 200 ಮಿಲಿಗ್ರಾಮ್ನಷ್ಟು ಅಣಬೆ ಇತ್ತಂದರೆ ನೀವು ಹೆಂಗೆ ಮಾಮೂಲಿಯಾಗಿ ಪಲಾವ್ ಮಾಡ್ತೀರಲ್ಲ ಮನೆಯಲ್ಲಿ, ಅದೇ ತರಹ ಅಣಬೆಯನ್ನು 200 ಗ್ರಾಮ್ನಷ್ಟು ಹಾಕಿ ಮಸಾಲಾ ಪುಡಿ ಎಲ್ಲ ಬೇರೆ ಬೇರೆ ತರಹದ ಒಂದು ಎಣ್ಣೆ, ಪುದೀನ, ಜೀರಿಗೆ, ಹಸಿಮೆಣಸಿನಕಾಯಿ ಈ ಥರ ಎಲ್ಲ ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ನಾವು ಪಲಾವನ್ನು ಮಾಡಿದರೆ ಅದು ಹೆಚ್ಚು ರುಚಿಕರವಾಗಿ ಇರುತ್ತೆ. ಮತ್ತು ಅದು ಅಲ್ಲದೆ ಮಶ್ರೂಮ್ ಸೂಪನ್ನು ಸಹ ನಾವು ಮಾಡಬಹುದು. ಈ ಸೂಪಿಗೆ ನಾವೇನು ಮಾಮೂಲಿ ಸೂಪ್ ಮಾಡ್ತೀವಲ್ಲ ಅದೇ ತರಹ ಒಂದು ಮಶ್ರೂಮ್ 200 ಗ್ರಾಮ್ನಿಂದ ಬೆಣ್ಣೆ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ, ಕರಿಮೆಣಸು, ಉಪ್ಪು ಮತ್ತು ಮೈದಾ ಹಿಟ್ಟು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಾವು ಈ ಒಂದು ಅಣಬೆ ಸೂಪನ್ನು ತಯಾರಿಸಬಹುದು. ಅದು ಅಲ್ಲದೆ ಮಶ್ರೂಮ್ ಫ್ರೈ, ಅಂದರೆ ಅಣಬೆ ಫ್ರೈ ಅಂತಂದೇಳಿ ಇದನ್ನು ನಾವು ಒಣ ಮಾಮೂಲಿ ಹೆಂಗೆ ನಾವು ಚಿಪ್ಸ್ ಮಾಡ್ತಾರಲ್ಲ ಅದೇ ತರಹ ಅಣಬೆಯಿಂದ ಸಹ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳುಮೆಣಸು ಇವನ್ನೆಲ್ಲ ಹಾಕಿಬಿಟ್ಟು ನಾವು ಫ್ರೈಯನ್ನು ಸೇವಿಸಬಹುದು. ಮತ್ತೊಂದು ಅಂತಂದರೆ ಗಾರ್ಲಿಕ್ ಮಶ್ರೂಮ್, ಅಂದರೆ ನಾವು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬಿಟ್ಟು ಬೆಳ್ಳುಳ್ಳಿಯ ಒಂದು ಫ್ಲೇವರ್ ಅಂದರೆ ಸುವಾಸನೆಯನ್ನು ಮತ್ತು ಮಶ್ರೂಮ್ ಫ್ಲೇವರ್ನ ಎರಡನ್ನೂ ನಾವು ಹಿಡಿದಿಟ್ಕೊಂಡು ಈ ಒಂದು ಗಾರ್ಲಿಕ್ ಮಶ್ರೂಮ್ ಅಂತಂದೇಳಿ ಮಾಡಬಹುದು. ಇದರಲ್ಲಿ ಸಹ ಕರಿಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಮಶ್ರೂಮ್ ಅಂದರೆ ಅಣಬೆಯನ್ನು 250 ಗ್ರಾಮ್ನಿಂದ ನಾವು ತಯಾರಿಸಿ ಗಾರ್ಲಿಕ್ ಮಶ್ರೂಮ್ ಮಾಡಬಹುದು. ಇವಾಗ ಹೆಂಗೆ ಗೋಬಿ ಮಂಚೂರಿ 65 ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಶ್ರೂಮ್ 65 ಅಂತಲೂ ನಾವು ತಯಾರಿಸಬಹುದು. ಅದರಿಂದ ಹೆಂಗೆ ಕಾರ್ನ್ಫ್ಲೋರ್ ಉಪಯೋಗಿಸ್ಕೊಂಡು ಮಂಚೂರಿ ಮಾಡ್ತಾರಲ್ಲ ಅದೇ ಥರನಾಗಿ ಅಣಬೆಯನ್ನು ಕಾರ್ನ್ಫ್ಲೋರ್ಗೆ ಅದ್ದುಬಿಟ್ಟು ಅದರಿಂದ ಕರಿದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಎಲ್ಲ ನಾವು ಮಸಾಲೆಗಳನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಮೈದಾ ಹಿಟ್ಟು ಮತ್ತು ಎಣ್ಣೆ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಒಂದು

0: ಮಶ್ರೂಮ್ 65 ಅಂತಲೂ ನಾವು ತಯಾರಿಸಬಹುದು. ಇನ್ನು ಒಂದು ಪದಾರ್ಥ ಅಂತಂದರೆ ಅಣಬೆಯನ್ನು ತಯಾರಿಸಿದಂತಹ ಒಂದು ಗೊಜ್ಜು. ಅಣಬೆಯಿಂದ ಸಹ ನಾವು ಗೊಜ್ಜನ್ನು ತಯಾರಿಸಬಹುದು. ಯಾವ ರೀತಿ ನಾವು ಮಾವಿನಕಾಯಿ ಗೊಜ್ಜು ಮಾಡ್ತೀವಿ, ಟೊಮೆಟೊ ಗೊಜ್ಜು ಮಾಡ್ತೀವಿ, ಅಥವಾ ಬದನೆಕಾಯಿ ಗೊಜ್ಜು ಮಾಡ್ತೀವಲ್ಲ, ಅದೇ ರೀತಿಯಾಗಿ ಮಶ್ರೂಮ್ ಉಪಯೋಗ ಮಾಡಿಕೊಂಡು ಇದರಲ್ಲಿ ಟೊಮ್ಯಾಟೊ, ಖಾರದ ಪುಡಿ, ಅರಿಶಿನ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಗರಂ ಮಸಾಲ ಹಾಕಿ ನಾವು ಗೊಜ್ಜನ್ನು ತಯಾರಿಸಬಹುದು. ಮತ್ತು ಇದನ್ನು ಅಣಬೆಯ ಸೀಸನಿಂಗ್ ಪೌಡರ್ ಅಂತಂದೇಳಿ, ಇವಾಗ ಯಾವುದೇ ಒಂದು ಖಾದ್ಯ ಮಾಡಬೇಕಾದ್ರೆ ಅದರಲ್ಲಿ ನಾವು ಒಗ್ಗರಣೆ ಹಾಕ್ತೀವಿ, ಆ ಒಗ್ಗರಣೆ ಹಾಕಿ ಮಾಡೋದಕ್ಕೆ ಇದೊಂದು ಸೀಸನಿಂಗ್ ಪೌಡರ್ ಅಂದರೆ ಅಣಬೆಯನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಗಜ್ಜರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಒಣಗಿಸ್ಬಿಟ್ಟು ಅವನು ಪುಡಿ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕುವಾಗ ಇದನ್ನು ಪೌಡ್ರ್ ಹಾಕೋದ್ರಿಂದ ನಮಗೆ ಸುವಾಸಿತ ಅಂದರೆ ಸುವಾಸನೆ ಉಳ್ಳಂಥ ಒಂದು ರುಚಿಕರವಾದ ಒಂದು ವಾಸನೆಯನ್ನು ನಾವು ಪಡೆಯಬಹುದು. ಮತ್ತು ನೂಡಲ್ಸ್, ಇವಾಗ ಮಾರ್ಕೆಟ್ನಲ್ಲಿ ಎಲ್ಲ ನೂಡಲ್ಸ್ ಮಾಡ್ತಾ ಇದ್ದಾರೆ, ಅಣಬೆ ನೂಡಲ್ಸ್ ಸಹ ನಾವು ಮಾಡಬಹುದು. ಇದರಲ್ಲಿ 200 ಗ್ರಾಮ್ನಷ್ಟು ನಾವು ಅಣಬೆಯನ್ನು ತೊಗೊಂಡ್ರೆ ನೂಡಲ್ಸ್ 250 ಗ್ರಾಮ್ ತೊಗೊಂಡು ಅದಕ್ಕೆ ನಮಗೆ ಬೇಕಾಗಿರುವಂಥ ನೂಡಲ್ಸ್ಗೇನು ಸಾಮಗ್ರಿಗಳು ಬೇಕಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲ ಪುಡಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ನೂಡಲ್ಸನ್ನು ತಯಾರು ಮಾಡಬಹುದು. ಅದು ಅಲ್ಲದೆ ಪ್ರತಿನಿತ್ಯ ನಾವು ಅಣಬೆ ಸಾರನ್ನು ಸಹ ಮಾಡ್ಬೋದು. ಅಣಬೆ ಸಾರು ಸಹ ಬಹಳ ರುಚಿಕರವಾಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ, ಮತ್ತು ಅದರ ವಾಸನೆ ಸಹ ಬಹಳ ಚೆನ್ನಾಗಿರುತ್ತೆ. ಈ ಅಣಬೆಯನ್ನು ನಾವು ಪ್ರತಿ ಹೆಂಗೆ ಬೇಳೆ ಹಾಕಿ ಸಾರು ಮಾಡ್ತೀವಲ್ಲ ಅದೇ ತರಹ ಅಣಬೆಯನ್ನು ಹಾಕಿಬಿಟ್ಟು ನಾವು ಅಣಬೆ ಸಾರನ್ನು ಸಹ ನಾವು ಮಾಡಬಹುದು. ಮತ್ತು ಪಲ್ಯಗಳು, ಮತ್ತು ಅಣಬೆಯನ್ನು ಉಪಯೋಗಿಸ್ಕೊಂಡು ಅದರಿಂದ ವಟಾಣಿ, ಹಸಿ ವಟಾಣಿ ಸಿಗ್ತಾ ಇರುತ್ತೆ ಕೆಲವೊಂದು ಸೀಸನಲ್ಲಿ, ಆ ವಟಾಣಿ ಹಾಕಿಬಿಟ್ಟು ಅಣಬೆ ಮತ್ತು ವಟಾಣಿ ಪಲ್ಯನ ಸಹ ನಾವು ಮಾಡಬಹುದು. ಅಣಬೆಯಿಂದ ಪಕೋಡನೂ ಮಾಡ್ಬೋದು. ಇವಾಗ ನಾವು ಈರುಳ್ಳಿ ಪಕೋಡ ಮಾಡ್ತೀವಿ, ಅದ್ರ ತರಹ ಅಣಬೆಯನ್ನು ಈರುಳ್ಳಿ ಬದಲಾಗಿ ಉಪಯೋಗಿಸ್ಕೊಂಡು ಪಕೋಡ ಸಹ ನಾವು ಮಾಡಬಹುದು. ಇದರಲ್ಲಿ ನಾವು ಕಡಲೆ ಹಿಟ್ಟು, ನಿಮಗೆಲ್ಲ ಗೊತ್ತಿರೋದೆ, ಕಡಲೆ ಹಿಟ್ಟು, ಎಣ್ಣೆ, ಸ್ವಲ್ಪ ಮಾವಿನಕಾಯಿ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನಾವು ಅಣಬೆಯನ್ನು ಪಕೋಡ ಮಾಡಬಹುದು. ಇದು ಅಲ್ಲದೆ ಅಣಬೆಯ ಮಸಾಲ ಮಾಡಬಹುದು. ಅಣಬೆಯಿಂದ ಬರ್ಗರ್, ಇವಾಗೆಲ್ಲ ಮಕ್ಕಳು ಇಷ್ಟಪಡೋದಂದರೆ ಬರ್ಗರ್ ಇಷ್ಟಪಡ್ತಾರೆ, ಪಿಜ್ಜಾ ಇಷ್ಟಪಡ್ತಾರೆ, ಮತ್ತು ಅಣಬೆಯಿಂದ ಟಾಪ್ಸ್, ಫ್ರೆಂಚ್ ಫ್ರೈಸ್ ಅಂದರೆ ಅಣಬೆಯನ್ನು ಹಾಕಿಬಿಟ್ಟು ಅದನ್ನು ಫ್ರೆಂಚ್ ಫ್ರೈಸಲ್ಲಿ ಉಪಯೋಗ ಮಾಡ್ತಾರೆ. ಅಣಬೆಯಿಂದ ಕೆಚಪ್ ಮಾಡಬಹುದು. ಅಣಬೆಯಿಂದ ಸಾಲ್ಮನ್ ಡಿಶ್ ಅಂತಂದರೆ ಇವಾಗ ಫಿಶ್ ಅಲ್ಲೂ ಸಹ ನಾವು ಈ ಅಣಬೆಯನ್ನು ಉಪಯೋಗ ಮಾಡ್ಬೋದು. ಮತ್ತು ಕುಕ್ಕೀಸ್ ಅಂದರೆ ಬಿಸ್ಕೆಟ್, ಇವಾಗ ಹೆಂಗೆ ಬೆಣ್ಣೆ ಬಿಸ್ಕೆಟ್ ಮಾಡ್ತೀವಲ್ಲ ಅದೇ ತರಹ ಅಣಬೆಯ ಒಂದು ಪೌಷ್ಟಿಕ ಬಿಸ್ಕತ್ತನ್ನು ನಾವು ತಯಾರಿಸಬಹುದು. ಯಾಕಂತಂದರೆ ನಾವು ಆವಾಗಲೇ ತಿಳಿಸ್ಕೊಟ್ಟೆ ನಿಮಗೆ, ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದ ಎಲ್ಲ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ನೀವು ಮೈದಾ ಬದಲಾಗಿ ಅಣಬೆಯನ್ನು ಉಪಯೋಗಿಸೋದ್ರಿಂದ ಈ ಒಂದು ಬಿಸ್ಕೆಟ್ನ ಒಂದು ಪೌಷ್ಟಿಕಾಂಶನೂ ಹೆಚ್ಚಾಗುತ್ತೆ ಮತ್ತು ರುಚಿನೂ ಹೆಚ್ಚಾಗುತ್ತೆ. ಇಷ್ಟೆಲ್ಲ ನಾನು ಅಂದರೆ ಅಣಬೆ ಬಗ್ಗೆ ನಿಮಗೆಲ್ಲ ಹೇಳಿದೆ, ಇಷ್ಟೆಲ್ಲ ನಾನು ಅಣಬೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ದೂರವಾಣಿ ಸಂಖ್ಯೆನ ನೀವು ತೊಗೊಳ್ಬಹುದು. ನನ್ನ ದೂರವಾಣಿ ಸಂಖ್ಯೆ 9008781581. ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಇದ್ರ ಮೂಲಕ ಕೇಳಬಹುದು. ಧನ್ಯವಾದಗಳು.
1: ಇದುವರೆಗೆ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮರೆ, ಕಿಸಾನವಾಣಿ ರೈತರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ಟುಡಿಯೋ ಸಮಯ 7:21:04 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು.

0: ಅಬಾಬಾಬಾಬಾಬಾ, ಏನ್ ರಣಬಿಸಿಲಪ್ಪ ಇದು. ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡಿಯಾಕ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
1: ಯಜಮಾನ್ರೇ,

0: ನಿಸರ್ಗದ ಎಚ್ಚರಿಕೆಯ ಗಂಟೆ. ಈ ಉತ್ತರ ಕರ್ನಾಟಕಕ್ಕೆ ಇದೇನೂ ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
1: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆಯೊಳಗ?
0: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
1: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತ್ರಿ.
0: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
1: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
0: ದೇಹ ತಂಪಾಗಿಸುವ ಎಳೆನೀರು ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ ಚಹಾ ಕಾಫಿ ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
1: ಕಲ್ಲಂಗಡಿ ಕಿತ್ತಳೆ ಸೌತೆಕಾಯಿ ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು ವೃದ್ಧರು ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
0: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
1: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನು ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
0: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದ ನೋಡ್ರಿ.
1: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

ಕಂಟಕ ಕಾಡತತಿ ಅದರಿಂದೀಗ, ಕಂಟಕ ಕಾಡತತಿ ಅದರಿಂದೀಗ, ದಿಟ್ಟವಾದ ಮಾ ಶ್ರೇಷ್ಠರ ಪಾದ.

ದೊಡ್ಡ ಗಾಯಿ ಸತ್ತ ಹುಟ್ಟಿ ಬರುವುದು ಅದು ದೊಡ್ಡ ಗಾಯಿ ಸತ್ತ ಹುಟ್ಟಿ ಬರುವುದು ಅದು ದೊಡ್ಡ ಗಾಯಿ ಗಾಯಿ ತಪ್ಪಿಸಿಕೋ ಬಿಡಬೇಡ ಬಾಯಿ ಗಾಯ ತಪ್ಪಿಸಿಕೋ ಬಿಡಬೇಡ ಬಾಯಿ ಒಲ್ಮೆಯಿಂದ ನೀವು ಹೊಂದಿಕೊಂಡರೆ ಒಲ್ಮೆಯಿಂದ ನೀವು ಹೊಂದಿಕೊಂಡರೆ ಸುಲಭವಾಗಿ ಸುಖಸಿ

0: ಕಡಿಕ ಪರಮ ಗುರುವಿನ ಪಾದ ಹಿಡಿದು ನೀನು ಪರಮ ಗುರುವಿನ.
1: ಆತ್ಮರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳನ್ನು ಇದುವರೆಗೆ ಕೇಳುತ್ತಿದ್ದಿರಿ. ಬೆಳಗಾವಿಯ ಎಸ್ ಡಿ ಉಡಿಕೇರಿ ಅವರಿಂದ
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದ್ದು 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.
1: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ

0: ಸಂಶೋಧನೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಎ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಕೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಆರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ್ ಪ್ರದಾನ್ ಕರೆಗಿ ಆರ್ ಭಾರತ್ ಕೆ ತೇಜಿ ಸೆ ಬಢ್ತೆ ಶಿಪಿಂಗ್ ಆರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ್ ಲೇಕರ್ ಆಯೆಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಏಕ್ ಗ್ಲೋಬಲ್ ಫೈನಾನ್ಸಿಯಲ್ ಆರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಆರ್ ದೋನೋ ದೇಶೋ ಕೆ ಇನೋವೇಶನ್ ಆರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೆಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: I feel exceptionally honored and privileged to be in Delhi for this state visit, and we stand together in marking another milestone in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ

ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26 ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000ಕ್ಕೂ ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ವಿಜಯ ಪ್ರಕಾಶವಾಣಿ ಸ್ಟುಡಿಯೋ ಸಮಯ 7:45:06. ಆತ್ಮೀರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬಂಗಾರ ನೀನು

ಭಾರತಿಯವರ ಮೇಲೆ ಚಿತ್ರೀಕೃತವಾದ ಹಾಡು ಬಂಗಾರದ ಮನುಷ್ಯ ಚಿತ್ರಕ್ಕೆಂದು ಮೂಡಿಬಂತು. ಆತ್ಮೀಯರೇ, ಇನ್ನು ಮುಂದೆ ಆರತಿಯವರ ಮೇಲೆ ಚಿತ್ರೀಕೃತವಾದ ಹಾಡು ನಾಗರಹಾವು ಚಿತ್ರದ್ದು.

ಸ್ನೇಹಿತರೆ, ಕನ್ನಡ ಚಿತ್ರ ಗೀತೆಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯವನ್ನು ನೋಟ್ ಮಾಡಿಕೊಳ್ಳಿ, 7:55:03 ಆಗ್ತಾಯಿದೆ. ಇನ್ನು ಮುಂದೆ 1973 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಎಡಕಲು ಗುಡ್ಡದ ಮೇಲೆ ಚಿತ್ರದ ಒಂದು ಗೀತೆ. ವಿಜಯ ನರಸಿಂಹ ಬರೆದ ಗೀತೆ ಇದು, ಎಂ ರಂಗರಾವ್ ಅವರಿಂದ ಸಂಗೀತ ಸಂಯೋಜನೆ. ಜಯಂತಿಯವರ ಅಭಿನಯ ಹಾಡಿಗಿದೆ

ಆತ್ಮೀಯ ಸ್ನೇಹಿತರೆ, ಪದ್ಮಭೂಷಣ ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿ ಬಂಗಾರದ ಮನುಷ್ಯ, ನಾಗರ ಹಾವು ಮತ್ತು ಎಡಕಲು ಗುಡ್ಡದ ಮೇಲೆ ಚಿತ್ರದ ಮೂರು ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂದದ್ದು ವಿಜಯಪುರ ಆಕಾಶವಾಣಿ ನಿಲಯದಿಂದ.

ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 8:03. ಇನ್ನು ಮುಂದೆ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 8:11:53 ಆಗ್ತಾ ಇದೆ. ಈಗ ತಾನೇ ಆಶಿಕಿ ಚಿತ್ರದ 2 ಗೀತೆಗಳನ್ನು ಕೇಳ್ಕೊಂಬಂದ್ವಿ, ಕುಮಾರ್ ಸಾನು ಮತ್ತು ಅನುರಾಧ ಫೋಡ್ವಾಲ್ ಅವರ ಯುಗಳ ಸ್ವರಗಳಲ್ಲಿ. ರಾಣಿ ಮಲಿಕ್ ಬರೆದ ಗೀತೆಗಳನ್ನು ಸಂಗೀತಕ್ಕೆ ಅಳವಡಿಸಿದರು ನದೀಮ್ ಮತ್ತು ಶ್ರವಣ್ ಅವರು. ಇನ್ನು ಮುಂದೆ ದಿಲ್ವಾಲೆ, ಅಜಯ್ ದೇವಗನ್ ರವೀನಾಥ್ ಟಂಡನ್ ನಟಿಸಿದ 2 ಹಾಡುಗಳು. ಗೀತೆಗಳನ್ನು ರಚನೆ ಮಾಡಿದ್ದಾರೆ ಸಮೀರ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ನದೀಮ್ ಮತ್ತು ಶ್ರವಣ್.

ಸ್ನೇಹಿತರೆ, ಗಾತಾ ರಹೆ ಮೇರಾ ದಿಲ್ ಶೀರ್ಷಿಕೆ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ ಸ್ಟುಡಿಯೋ ಸಮಯ 8:24:10 ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನದೀಮ್ ಶ್ರವಣ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ಹಾಡುಗಳು ಪ್ರಸಾರ ಆಗ್ತಾ ಇವೆ. ನದೀಮ್ ಶ್ರವಣ್ ಒಂಥರ ಮೋಸ್ಟ್ ಐಕಾನಿಕ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಬಾಲಿವುಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಹಿಂದಿ ಚಿತ್ರರಂಗದಲ್ಲಿ ಈ ಅದ್ಭುತವಾದಂಥ ಹೆಸರುಗಳು ನದೀಮ್ ಶ್ರವಣ್ ಅವ್ರದ್ದು. ನದೀಮ್ ಅವರ ಮೊದಲ ಅಥವಾ ಪೂರ್ತಿ ಹೆಸರು ಏನು ಅಂದರೆ ನದೀಮ್ ಸೈಪಿ ಅಂತ, ಆಮೇಲೆ ಶ್ರವಣ್ ರಾಠೋಡ ಇವ್ರ ಪೂರ್ತಿ ಹೆಸರಾಗಿತ್ತು. ಸಿನಿಮಾಕ್ಕಾಗಿ ಅವರ ಜೋಡಿಯಾಗಿದ್ದು ನದೀಮ್ ಶ್ರವಣ್ ಅಂತ. ನದೀಮ್ ಶ್ರವಣ್ ಅವರು 1973 ಈ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ರೂ ಕೂಡ ಅವರಿಗೆ ಬ್ರೇಕ್ ಕೊಟ್ಟಿದ್ದು 90ರ ದಶಕ. ಆಶಿಕಿ, ದಿಲ್ವಾಲೆ, ದಿವಾನಾ ಹೀಗೆ ಬಹಳಷ್ಟು ಚಿತ್ರಗಳು. ಈಗ ಇವರೇ ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಇನ್ನೆರಡು ಗೀತೆಗಳು.

ಸ್ನೇಹಿತರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಹಿಂದಿ ಚಿತ್ರರಂಗದ ಯಶಸ್ವಿ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ನದೀಮ್ ಶ್ರವಣ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇವೆ. ನದೀಮ್ ಶ್ರವಣ್ ಹೇಳ್ತಾ ಇದೆ, ಯಶಸ್ವಿ ಸಂಗೀತ ನಿರ್ದೇಶಕರು ಇವರು ಅಂತ. ಹಾಗೆಯೇ ಇವರು ನದೀಮ್ ಅವರು ಸದ್ಯಕ್ಕೆ ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ದರೆ ಶ್ರವಣ್ ಅವರು ನಮ್ಮ ಜೊತೆಗಿಲ್ಲ. ಯಾಕಂದರೆ 2021 ಕೋವಿಡ್ನಿಂದ ತೀರ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅವರು ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥ ಹಾಡುಗಳು ಇವತ್ತು ನಮ್ಮನ್ನು ರಂಜಿಸ್ತಾ ಇವೆ. ಇನ್ನು ಮುಂದೆ ಸಡಕ್ ಚಿತ್ರದ ಗೀತೆಗಳು.

ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಕವನ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ. ನಿನ್ನೆ ನಮ್ಮಿತಿ ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಚಾಪೋತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಜೆ ಮಾಧುರಿ ಕೌಶಿಕ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ಸಿ ಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಸುನೀಲ್ ಸುಬ್ರಹ್ಮಣ್ಯ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಸ್ನೇಹಿತರೆ, ತಂಪಾದ ಹೊತ್ತಿನಲ್ಲಿ ಇಂಪಾಗಿರುವಂತಹ ಕನ್ನಡ ಜೊತೆಗೆ ಹಿಂದಿ ಈ ಚಿತ್ರಗಳ ಗೀತೆಗಳನ್ನು ಕೇಳುವಂತಹ ಸಮಯ ಗೀತ ಚಂದ್ರಿಕೆಯಲ್ಲಿ ನಿಮಗೋಸ್ಕರವಾಗಿ ಹಲವಾರು ಸುಮಧುರವಾಗಿರುವಂತಹ ಗೀತೆಗಳು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದ್ದಾವೆ. ಬನ್ನಿ ಕೇಳ್ತಾ ಸಾಗೋಣ ಈ ಸುಂದರವಾಗಿರುವಂತಹ ಪಯಣದಲ್ಲಿ. ಮೊದಲಿಗೆ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬಿಡುಗಡೆ ಈ ಚಿತ್ರದಿಂದ ಆಯ್ದ ಗೀತೆ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸ್ವರಕಲ್ಪನೆ, ಪಿ ಸುಶೀಲಾ ಕೂಡ ಈ ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಧ್ವನಿಯಾಗಿದ್ದಾರೆ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ದಸ್ ನಂಬರಿ, ಇದು ಚಿತ್ರದ ಹೆಸರು. ಆಶಾ ಭೋಸ್ಲೆ, ಮುಕೇಶ್ ಹಾಗೂ ಮನ್ನಾ ದೇ ಅವರ ಇವರ ಧ್ವನಿಗಳು ಈ ಗೀತೆಗೆ ಇದೆ. ಮಜ್ರೂಹ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಕೇಳಿ. ಆಶಾ ಭೋಸ್ಲೆ, ಮುಕೇಶ್ ಹಾಗೂ ಮನ್ನಾ ದೇ ಇವರೆಲ್ಲರ ಸ್ವರದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.